ಪ್ರಿಯ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಈ ದಿನದ ಮೊದಲನೇ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ವಿನುತ.

ಶಕ್ತಿಯುಕ್ತ ತ್ವನ್ಮತ್ತ ಕಷ್ಟ ವಿನಿವಾರಣ ಮಧ್ವದೀಶ ಶ್ರೇಯೋ ವಿಧಾಯಕ

శ్రీజ్యోతిరీశ కరుణాలయ భక్త లోక చింతామణే మిత దివ్య గుణా

సంశయ భక్త చ

0: సంవత్సరి.
1: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM Suryaghar.gov.in.
2: Namaste, hearty welcome to you all for this second day's yoga session, part of our 4 days yoga appreciation program. Let us begin the second day's yoga sadhana with a prayer. Please sit down in any comfortable position, broader the base, more stability, and keep your back and neck straight. Close your eyes. You can sit on your chair also if you are not comfortable on the ground. Just relax the whole body. Take a deep breath and exhale. Take a deep breath and exhale. Feeling the relaxation is very, very important. Fold your hands in Namaskar Mudra. We chant 3 times Om.

ನನ್ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನ ದಯೆ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: సంవత్సరి.
1: ರೀ ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.

0: what was he? ಪ್ರಿಯ ಕೇಳುಗರೆ, ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುಗರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರೀತಿಯ ಕೇಳುಗರೆ, ಈ ದಿನ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಸುಮತಿ ಕ್ಯಾಸಂಬಳ್ಳಿ ಗ್ರಾಮ ಕೆಜಿಎಫ್ ಗ್ರಾಮದಿಂದ ಆಗಿರ್ತಾರೆ. ಇವರು ಪಿಯು ಕಾಲೇಜಿನ ಉಪನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಒಂದು ಪುಟ್ಟದಾದ ಪ್ರೀತಿಯ ಕಥೆಯನ್ನ ತಿಳಿಸಲಿಕ್ಕೆ ಆಗಲಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬರಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
1: ನಮಸ್ಕಾರ. ಥ್ಯಾಂಕ್ ಯು
0: ಮೇಡಮ್. ತಮ್ಮ ಒಂದು ಕಿರು ಪರಿಚಯದೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ.
1: ಓಕೆ, ಖಂಡಿತ.
2: ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ಸುಮತಿ ಕ್ಯಾಸಂಬಳ್ಳಿ ಮಾಡುವ ನಮಸ್ಕಾರ. ನನ್ನ ಹೆಸರು ಸುಮತಿ ಕ್ಯಾಸಂಬಳ್ಳಿ, ವೃತ್ತಿಯಲ್ಲಿ ಪಿಯು ಕಾಲೇಜ್ ಉಪನ್ಯಾಸಕಿ. ಈ ದಿನ ನಾನು ನಿಮ್ಗೊಂದು ಕಥೆಯನ್ನ ಹೇಳಿಕ್ಕೆ ಇಚ್ಛಿಸ್ತೇನೆ. ಕತೆ ಬಂದ್ಬಿಟ್ಟು ತುಂಬಾ ದೊಡ್ಡದೇನೂ ಅಲ್ಲ, ಪುಟ್ಟ ಕತೆ. ಆದ್ರೆ ಕತೆ ಅದ್ಭುತವಾದ ಒಂದು ಕತೆ. ಕತೆಯ ಶೀರ್ಷಿಕೆಯನ್ನ ನೋಡಿದಾಗ ಪ್ರೀತಿಯ ಕತೆ. ಈಗಾಗಲೇ ಅರ್ಥ ಆಗಿರುತ್ತೆ ನಾನು ಯಾವ ಕಥೆಯನ್ನ ನಿಮ್ಮ ಹತ್ರ ಹೇಳ ಬಯಸ್ತಿದ್ದೇನೆ ಅಂತ. ಪ್ರೀತಿಯ ಕತೆ ಅಂದ್ರೆ ಪ್ರೇಮದ ಬಗ್ಗೆ ಒಂದು ಕತೆ. ಈ ಕತೆಯ ಶೀರ್ಷಿಕೆ ಇದ್ದಾಗೇನೆ ಇಲ್ಲಿ ಆ ಹುಡುಗಿಯ ಹೆಸರು ಕೂಡ ಪ್ರೀತಿ. ಅದರಿಂದಲೇ ಇದರ ಶೀರ್ಷಿಕೆಯೂ ಕೂಡ ಪ್ರೀತಿಯ ಕತೆ. ಒಂದು ಊರಿನಲ್ಲಿ ಒಬ್ಬ ಯುವಕ ಇರ್ತಾನೆ, ಅವನ ಹೆಸರು ಆಕಾಶ್. ಅವನಿಗೆ ಒಂದಿನ ಸಿಡಿ ಬೇಕಾಗಿರುತ್ತೆ, ಯಾವುದೋ ಒಂದು ಸಿನಿಮಾದ ಒಂದು ಸಿಡಿ ಬೇಕಾಗಿರುತ್ತೆ. ಅದನ್ನು ಕೊಂಡ್ಕೊಳ್ಳಿಕ್ಕೆ ಅಂತ ಒಂದು ಸಿಡಿ ಅಂಗಡಿಗೆ ಹೋಗ್ತಾನೆ. ಅಲ್ಲಿ ಹೋದಾಗ ಒಂದು ಸುಂದರವಾದ ಹುಡುಗಿಯನ್ನ ನೋಡ್ತಾನೆ. ಆ ಹುಡುಗಿ ಹೆಸರೇ ಪ್ರೀತಿ. ಮೊದಲ ನೋಟದಲ್ಲೇ ಪ್ರೀತಿ ಆಗುತ್ತೆ ಅನ್ನೋದಾದ್ರೆ ಇದೇ ಅನ್ಸುತ್ತೆ. ಆಕೆಯನ್ನ ಕಂಡ ಮೊದಲ ಸತಿಯೇ ಅವನಿಗೆ ಪ್ರೀತಿ ಆಗುತ್ತೆ. ಆದ್ರೆ ಅದನ್ನ ಹೇಳ್ಕೊಳ್ಳೋಷ್ಟು ಧೈರ್ಯ ಆತನಿಗಿರ್ಲಿಲ್ಲ. ಹೀಗೆ ಕ್ರಮೇಣ ದಿನನಿತ್ಯವೂ ಆ ಪ್ರೀತಿಯನ್ನ ನೋಡ್ಲಿಕ್ಕಂತಾನೆ ಆ ಅಂಗಡಿಗೆ ಸೀಡಿಯನ್ನ ಕೊಂಡುಕೊಳ್ಳುವ ಒಂದು ಸಲುವಾಗಿನೇ ಹೋಗಿ ಪ್ರೀತಿಯನ್ನ ನೋಡ್ತಾ ಇದ್ದ. ದಿನನಿತ್ಯ ಹೋಗ್ತಾ ಇದ್ದ, ದಿನ ಒಂದೊಂದು ಸೀಡಿಯನ್ನ ತಗೊಂಡು ಬರ್ತಾ ಇದ್ದ. ಹೀಗೆ ಒಂದ್ ತಿಂಗಳು, ಎರಡು ತಿಂಗಳು, ಮೂರು ತಿಂಗಳು, ಹೀಗೆ ಕಾಲ ಕಲಿತಾನೆ ಇರುತ್ತೆ. ಆದ್ರೆ ಆತನ ಉದ್ದೇಶ ಏನಂದ್ರೆ ಒಂದು ದಿನ ಮಾತ್ರ ಸೀಡಿ ತಗೊಳ್ಲಿಕ್ಕೆ ಹೋಗ್ಬೇಕಾಗಿತ್ತು, ತಗೊಂಡ. ಆದ್ರೆ ಅಲ್ಲಿ ಪ್ರೇಮವಾಯ್ತಲ್ವೇ. ಅದಾದ್ಮೇಲೆ ಪ್ರತಿನಿತ್ಯವೂ ಪ್ರತಿದಿನವೂ ಆಕೆಯನ್ನ ನೋಡ್ಲಿಕ್ಕೆನೆ ಸೀಡಿಗೋಸ್ಕರ ಅಲ್ಲಿ ಹೋಗ್ತಾ ಇದ್ದ. ಆದ್ರೆ ಅವನ ಅವಶ್ಯಕತೆ ಇದ್ದಿದ್ದು ಸೀಡಿ ಅಲ್ಲ, ಪ್ರೀತಿಯನ್ನ ನೋಡುವ ಹಂಬಲ. ಹೀಗೆ ನೋಡ್ತಾ ನೋಡ್ತಾ ಒಂದೆರಡು ದಿನ ಅಂಗಡಿ ಕ್ಲೋಸ್ ಆಗಿರುತ್ತೆ, ಮುಚ್ಚಿರ್ತಾರೆ ಅಂಗಡಿಯನ್ನ. ಅವನಿಗೆ ಆಘಾತವಾಗುತ್ತೆ, ಇದೇನಪ್ಪ ಇದು, ಅಂಗಡಿಯನ್ನ ಮುಚ್ಚಿದರೆ, ಎಲ್ಲೋದ್ಲು ಇವಳು, ಇವಳನ್ನ ನೋಡಿದ್ರೆ ಒಂದಿನ ಕೂಡ ಇರ್ತಾ ಇರ್ಲಿಲ್ವಲ್ಲ, ಏನಾಯ್ತು ಅಂತ ಹೇಳ್ಬಿಟ್ಟು ಆಕಾಶದಲ್ಲಿ ಒಂದು ಕಳವಳ ಪ್ರಾರಂಭ ಆಗುತ್ತೆ. ಮೂರನೇ ದಿನ ಹೋಗ್ತಾನೆ, ಮೂರನೇ ದಿನ ಹೋದ್ರೂ ಕೂಡ ಅಂಗಡಿ ಕ್ಲೋಸ್ ಆಗೇ ಇರುತ್ತೆ. ಆಗ ಪಕ್ಕದ ಅಂಗಡಿಯವನ್ನ ವಿಚಾರಿಸ್ತಾನೆ, ಈ ಅಂಗಡಿ ಯಾಕೆ ಓಪನ್ ಆಗ್ತಾ ಇಲ್ಲ, ಏನು ಅಂತ. ಆ ಅಂಗಡಿಯವನು ಮಾಮೂಲಿಯಾಗೆ ಹೇಳ್ತಾನೆ, ಅಂಗಡಿಯವ್ರದ್ದು ಮದ್ವೆ ಇದೆಯಲ್ಲ, ಅದಕ್ಕೆ ಅದನ್ನ ಮುಚ್ಚಿದ್ದಾರೆ, ಮದ್ವೆ ಆದ್ಮೇಲೆ ಬರ್ಬೋದೇನು ಅಂತ. ಯಾಕಂದ್ರೆ ಇವನು ಪ್ರತಿ ಸರಿ ಹೋದಾಗ ಆ ಅಂಗಡಿಯಲ್ಲಿ ಇದ್ದಿದ್ದು ಪ್ರೀತಿ ಒಬ್ಳೆ, ಇನ್ಯಾರು ಇರ್ತಾ ಇರ್ಲಿಲ್ಲ. ಬಹುದೊಡ್ಡ ಆಘಾತ ಆಗುತ್ತೆ, ಹೃದಯ ಒಡೆದು ಚೂರ್ ಚೂರ್ ಆಗುತ್ತೆ. ಅವನು ಭಾವಿಸಿದ್ದು ಅದು ಪ್ರೀತಿಯ ಮದ್ವೆ ಅಂತಾನೆ. ಸರಿ, ಅವನು ಹೇಳ್ತಾನೆ, ಇವರ ಮನೆ ಎಲ್ಲಿದೆ ಅಂತ ಗೊತ್ತಾ ನಿಮ್ಗೆ ಅಂತ ಕೇಳ್ತಾನೆ. ಹಾ ಗೊತ್ತಿದೆ, ಹೀಗೆ ಹೋದ್ರೆ ಅವ್ರದ್ದು ಮನೆ ಸಿಗುತ್ತೆ ಅಂತ ಕೂಡ ಆ ವಿಳಾಸವನ್ನ ಕೊಡ್ತಾರೆ. ಆ ವಿಳಾಸವನ್ನ ಕೊಟ್ಟ ನಂತರ ಅವನು ಅಲ್ಲಿಗೆ ಹೋಗ್ತಾನೆ. ಆ ಮನೆ ಹತ್ರ ಹೋದಾಗ ಮನೆ ಬೀಗ ಹಾಕಿರ್ತಾರೆ, ಚಪ್ಪರ ಎಲ್ಲನೂ ಇರುತ್ತೆ. ಅಲ್ಲಿ ಪಕ್ಕದವ್ರನ್ನ ಕೇಳಿದಾಗ ಹೌದು ಮದ್ವೆ ಇದೆ, ಅವರೆಲ್ಲ ಕೂಡ ಮದುವೆ ಸಲುವಾಗಿ ಬೇರೆ ಊರಲ್ಲಿ ಮದುವೆ ನಡೀತಿದೆ, ಅಲ್ಲಿ ಹೋಗಿದ್ದಾರೆ ಅಂತ. ಅವನಿಗೆ ಮತ್ತಷ್ಟು ಹೃದಯ ಚೂರ್ ಚೂರಾಗಿ ಬಹಳ ಹತಾಶೆಯಿಂದ ಮನೆಗೆ ಮರಳ್ತಾನೆ. ಮನೆಗೆ ಮರಳಿ ಕುತ್ಕೊಂತಾನೆ, ಬಹಳ ಯೋಚನೆ ಮಾಡ್ತಾನೆ. ಅದನಿಗೆ ಅದನ್ನ ಪ್ರೀತಿಯನ್ನ ಕಳ್ಕೊಂಡಿದ್ದು ಸಹಿಸ್ಕೊಳ್ಳಾರ್ದಿರ ನೋವಾಗುತ್ತೆ. ಇದಿಲ್ಲಿಗೆ ಇರ್ಲಿ, ಮದ್ವೆ ಆಗುತ್ತೆ. ಅದಾದ ಮಾರನೇ ದಿನ ಅಂದ್ರೆ ಈತ ಹೋಗಿದ್ನಲ್ಲ ಅವ್ರ ಮನೆ ಹತ್ರ, ಅದಾದ ಮಾರನೇ ದಿನ ಅಂಗಡಿ ಓಪನ್ ಆಗುತ್ತೆ. ಪ್ರೀತಿ ಅಂಗಡಿಯನ್ನ ಓಪನ್ ಮಾಡಿ ತೆರೆದು ಆ ದಿನ ಪೂರ್ತಿ ಕಾಯ್ತಾಳೆ, ಆಕಾಶ್ ಬರಲ್ಲ. ಇಲ್ಲಿ ಬರೀ ಆಕಾಶನಿಗಷ್ಟೇ ಪ್ರೀತಿ ಆಗಿರ್ಲಿಲ್ಲ, ಪ್ರೀತಿಗೂ ಪ್ರೀತಿಯಾಗಿತ್ತು. ಅವನು ಹೇಗೆ ಸೀಡಿಯನ್ನ ತೆಗೆದುಕೊಳ್ಳುವ ನೆಪದಲ್ಲಿ ದಿನ ಅಂಗಡಿಗೆ ಹೋಗ್ತಾ ಇದ್ನೋ, ಹಾಗೆ ಸೀಡಿಯನ್ನ ಮಾರುವ ನೆಪದಲ್ಲಿ ಆಕಾಶನನ್ನು ಕೂಡ ಅವಳು ನೋಡ್ತಾ ನೋಡ್ತಾ ಅವಳಿಗೂ ಕೂಡ ಪ್ರೀತಿಯಾಗಿತ್ತು. ಒಂದು ದಿನ ನೋಡ್ತಾಳೆ, ಅವತ್ತೆಲ್ಲ ಈತ ಬರ್ಬೇಕಿತ್ತಲ್ವಾ, ಓ ಮೂರು ದಿನ ಮುಚ್ಚಿದ್ದಕ್ಕೆ ಅಂಗಡಿಯನ್ನ ಮೋಸ್ಟ್ಲಿ ಬರದೇ ಇರ್ಬೋದೇನೋ ಅಂತ ಹೇಳಿ ಅವತ್ತು ಒಂದು ದಿನ ಸಮಾಧಾನ ಆಗ್ತಾಳೆ. ಅದಾದ್ಮೇಲೆ ಮತ್ತೆ ಎರಡು ದಿನ ನೋಡ್ತಾಳೆ, ಆತ ಬರೋದೇ ಇಲ್ಲ. ಆಗ ಆತನ ಜೊತೆ ಯಾರೋ ಒಬ್ರು ಒಂದಿನ ಒಂದು ಸ್ನೇಹಿತ ಬಂದಿರ್ತಾನೆ. ಆ ಸ್ನೇಹಿತನ ಸಹಾಯದಿಂದ ಆತನ ಮನೆಗೆ ಹೋಗ್ತಾಳೆ. ಆ ಸ್ನೇಹಿತ ಕೂಡ ಆಕೆಗೆ ಏನು ಹೇಳಿರಲ್ಲ. ಆತನ ಮನೆಗೆ ಹೋದಾಗ ಅವರ ತಾಯಿ ಬಾಗ್ಲಲ್ಲಿ ಕೂತಿರ್ತಾಳೆ. ಬಹಳ ದುಃಖದಿಂದ ಬಾಗ್ಲಲ್ಲಿ ಕೂತಿರ್ತಾಳೆ. ಮನೆಯ ವಾತಾವರಣವೇ ಸ್ತಬ್ಧವಾಗಿರುತ್ತೆ. ಅದನ್ನ ನೋಡಿದಾಗ ಇವಳಿಗೆ ಮನಸ್ಸಲ್ಲಿ ಅದೇನೋ ಕಳವಳ ಪ್ರಾರಂಭ ಆಗಿರುತ್ತೆ. ಆಗ ಪ್ರೀತಿ, ಈ ತರ ಆಕಾಶ್ ನಿಮ್ಮ ಮಗನೇ ಅಲ್ವಾ ಅಂತ ಅವರ ತಾಯಿನ ಕೇಳ್ತಾರೆ. ಒಂದು ನಿಟ್ಟುಸಿರಿಯನ್ನ ಬಿಟ್ಟು ಆ ತಾಯಿ, ಹೌದಮ್ಮ, ಎಲ್ಲಿದ್ದಾನೆ ಆಕಾಶ್, ಈ ನಡುವೆ ಕಾಣ್ತಿಲ್ಲ ಅಂತ. ಮತ್ತೊಮ್ಮೆ ಹತಾಶೆಯಿಂದ ಹಾಗೆ ನೋಡ್ತಾ, ಒಳಗಡೆ ಇದ್ದೇನೆ, ಹೋಗಿ ನೋಡು ಅಂತ ಹೇಳ್ತಾರೆ. ಆಗ ಆಕೆ ಒಳಗಡೆ ಹೋಗಿ ನೋಡ್ತಾಳೆ. ನೋಡಿದ ತಕ್ಷಣ ಆಕೆಗೆ ಕಾಣೋದು, ಈ ಎರಡು ಮೂರು ತಿಂಗಳಲ್ಲಿ ಎಷ್ಟೊಂದು ಸೀಡಿಗಳನ್ನ ತಗೊಂಡಿದ್ದ, ಆ ಸೀಡಿಗಳ ರಾಶಿನೇ ಅಲ್ಲಿರುತ್ತೆ. ಆ ರಾಶಿಗಳ ಮೇಲೆ ಒಂದು ಫೋಟೋ ಇರುತ್ತೆ, ಅದು ಆಕಾಶನ ಫೋಟೋ. ಆ ಫೋಟೋಗೆ ಹಾರ ಹಾಕಿತ್ತು. ಅವಳ ಹೃದಯ ಅದೆಷ್ಟು ಚೂರ್ ಚೂರಾಯಿತು. ಅವಳ ಆಕ್ರಂದನ ಹೇಗಿತ್ತು ಅಂದ್ರೆ, ಒಮ್ಮೆಲೆಗೆ ಸಮುದ್ರದ ಗರ್ಭದಲ್ಲಿ ಬೆಂಕಿ ಬಿದ್ದು ಹೇಗೆ ಉಳಿಯುತ್ತೆ ಹಾಗೆ ಉಳಿಯುತ್ತೆ. ಅವಳು ಎಷ್ಟು ದುಃಖಿತಳಾಗ್ತಾಳು ಅಂದ್ರೆ, ಅದನ್ನ ಪದಗಳಲ್ಲಿ ವರ್ಣಿಸ್ಲಿಕ್ಕಾಗಲ್ಲ, ಯಾಕಂದ್ರೆ ಪ್ರೀತಿಯಲ್ವೇ. ಆಗ ಅವಳು ಭಯಂಕರವಾದ ಒಂದು ಧ್ವನಿಯಲ್ಲಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಮತ್ತೆ ಸೀಡಿಗಳನ್ನ ನೋಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಅದರಲ್ಲಿ ಯಾವುದೇ ಒಂದೇ ಒಂದು ಸೀಡಿಯು ಕೂಡ ಓಪನ್ ಮಾಡಿ ನೋಡಿರಲ್ಲ, ಅಂದ್ರೆ ಅದನ್ನ ತೆಗೆದು ನೋಡಿರಲ್ಲ. ಆಗ ಇನ್ನೂ ಬಹಳ ನೋವಾಗುತ್ತೆ. ಅದು ಎಷ್ಟು ನೋವು ಅಂದ್ರೆ ಅದನ್ನ ವರ್ಣಿಸ್ಲಿಕ್ಕೆ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಪ್ರತಿ ಸೀಡಿಯ ಒಳಗೂ ಕೂಡ ಪ್ರೀತಿ ತನ್ನ ಪ್ರೀತಿಯನ್ನ ನಿವೇದನೆ ಮಾಡ್ಕೊಂಡಿದ್ಲು. ನಾನೇನನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ನೀನಂದ್ರೆ ನನ್ಗೆ ಬಹಳ ಇಷ್ಟ, ನಿನ್ನ ಜೊತೆ ಹೀಗೆ ಬದುಕೆಲ್ಲ ಹೆಜ್ಜೆಗಳನ್ನ ಹಾಕ್ಬೇಕು ಅಂತ ಪ್ರೀತಿ ಕನಸು ಕಂಡಿದ್ಲಲ್ಲ, ಆ ಕನಸನ್ನೆಲ್ಲ ಪ್ರತಿದಿನ ಆಕಾಶನಿಗೆ ಸೀಡಿ ಒಳಗಡೆ ಒಂದು ಚೀಟಿಯಲ್ಲಿ ಬರೆದು ಇಡ್ತಾ ಇದ್ಲು. ಆದ್ರೆ ಆಕಾಶ ಮಾಡಿದ್ದೇನ್ ಗೊತ್ತಾ, ಅದನ್ನ ಒಂದು ದಿನನೂ ಕೂಡ ಓಪನ್ ಮಾಡಿ ನೋಡಿರ್ಲಿಲ್ಲ. ನೋಡಿದಿದ್ರೆ ಬಹುಶಃ ಪ್ರೀತಿಯ ಪ್ರೀತಿ ಈತನಿಗೆ ಅರ್ಥ ಆಗ್ತಿತ್ತು. ಆದ್ರೆ ಆ ಕೆಲಸವನ್ನ ಆಕಾಶ್ ಮಾಡ್ಲೇ ಇಲ್ಲ. ಆಗ ಅವಳಿಗೆ ಅದು ಆಘಾತ ಆಯ್ತು, ಅದನ್ನ ತಡ್ಕೊಳಕಾಗ್ಲಿಲ್ಲ. ಕನಿಷ್ಠ ಒಂದು ಸಿಡಿಯನ್ನ ಅದನ್ನ ತೆಗೆದು ನೋಡಿದಿದ್ರೆ ನನ್ನ ಪ್ರೀತಿ ಅರ್ಥ ಆಗ್ತಾ ಇತ್ತು, ಈ ಮದುವೆ ನನ್ನದಲ್ಲ ಅಂತ ಗೊತ್ತಾಗ್ತಾ ಇತ್ತು ಅಂತ. ಮದುವೆ ಆಗಿದ್ದು ಆಕ್ಚುಲಿ ಪ್ರೀತಿಯ ಅಕ್ಕನದ್ದು. ಆದ್ರೆ ಪ್ರೀತಿಯ ಅಕ್ಕ ಯಾವತ್ತೂ ಕೂಡ ಸೀಡಿ ಅಂಗಡಿ ಒಳಗಡೆ ಬರ್ತಿರ್ಲಿಲ್ಲ. ಆಕೆಗೆ ಮನೆ ಜವಾಬ್ದಾರಿ ಇತ್ತು, ಮನೆಯಲ್ಲಿ ಇರ್ತಾ ಇದ್ಲು. ಆಗಿದ್ದು ಪ್ರೀತಿಯ ಅಕ್ಕನ ಮದುವೆ. ಅಕ್ಕನ ಮದುವೆಗೂ ಸಹ ಬರಬೇಕು ಅಂತ ಚೀಟಿಯಲ್ಲಿ ಬರೆದು ಕೊಟ್ಟಿರ್ತಾಳೆ. ಇದ್ ಯಾವುದನ್ನೂ ಕೂಡ ಆಕಾಶ್ ನೋಡೇ ಇರಲ್ಲ, ಯಾಕಂದ್ರೆ ಅವನ ಉದ್ದೇಶ ಇದ್ದಿದ್ದು ಸೀಡಿ ಅಲ್ವಲ್ಲ, ಪ್ರೀತಿಯನ್ನ ನೋಡೋ ಹಂಬಲ ಅಲ್ವಾ. ಸೊ ಇದೇ ಅಲ್ಲ ಆಗಿತ್ತು. ಅವಳಿಗೆ ಬಹಳ ನೋವಾಯ್ತು. ಹೆಂಗ ಅದನ್ನ ಹೇಳ್ಕೋಬೇಕು, ಯಾರ ಹತ್ರ ಹೇಳ್ಕೋಬೇಕು, ಏನಾಯ್ತು ಅಂದ್ರೆ, ಆತ ಇವಳ ಅಗಲಿಕೆಯನ್ನ, ಇವಳಿಗೆ ಕೊನೆಗೂ ನಾನು ಸಿಗ್ಲಿಲ್ವಲ್ಲ, ನನ್ನ ಪ್ರೇಮ ನಿವೇದನೆ ಮಾಡ್ಕೊಳಕ್ಕೂ ಮೊದ್ಲೇ ಸತ್ತೋದಲ್ಲ ಅಂತ ಹೇಳ್ಬಿಟ್ಟು ಆತ ಆತ್ಮಹತ್ಯೆಗೆ ಶರಣಾಗಿರ್ತಾನೆ, ಪ್ರಾಣವನ್ನ ಕಳ್ಕೊಂಡಿರ್ತಾನೆ. ಸೊ ಅದಾದ್ಮೇಲೆ ಅವಳು ಬಂದು, ಆದ್ರೆ ಅವಳು ಸಾಯ್ಲಿಲ್ಲ, ಅವಳಿಗೆ ತನ್ನದೇ ಆದ ಜವಾಬ್ದಾರಿ ಇತ್ತು, ಮತ್ತೆ ಅದೇ ಅಂಗಡಿಯನ್ನ ತೆರೆದಿರ್ತಾಳೆ. ಆದ್ರೆ ಅದೇ ರೀತಿ ದಿನನಿತ್ಯವೂ ಆಕಾಶನ ಬರುವಿಕೆಗೆ ಕಾಯ್ತಾನೆ ಇರ್ತಾಳೆ. ಆದ್ರೆ ಆಕಾಶ ಮಾತ್ರ ಯಾವತ್ತೂ ಹೋಗಲ್ಲ. ಕೇಳುಗರೆ, ಈಗ ಈ ಪ್ರೀತಿಯ ಕತೆ ನಾನು ಕೇಳ್ಕೊಂಡಿದ್ದೀರಾ? ಒಟ್ಟಾರೆಯಾಗಿ ಏನಂದ್ರೆ, ನಮ್ಗೆ ಯಾರ ಮೇಲಾದ್ರೂ ಖಂಡಿತ ಪ್ರೀತಿ ಆಗೇ ಆಗುತ್ತೆ. ಆದ್ರೆ ನಮ್ಮ ಪ್ರೇಮ ನಿವೇದನೆಯನ್ನ ಖಂಡಿತ ಮಾಡ್ಲೇಬೇಕು, ಅರ್ಥ ಮಾಡಿಸ್ಬೇಕಿದೆ ಅಲ್ವಾ? ಮನಸ್ಸುಗಳಿಗೆ ಈಗಾಗಲೇ ಅರ್ಥ ಆಗಿದೆ. ಇಲ್ಲಿ ಆಕಾಶನ ಮನಸ್ಸಿಗೂ ಪ್ರೀತಿಯ ಮನಸ್ಸಿಗೂ ಪರಸ್ಪರ ಇಷ್ಟಪಡುವ ಒಂದು ಉದ್ದೇಶ ಅದು ಗೊತ್ತಾಗಿದೆ, ಆದ್ರೆ ಮನುಷ್ಯರಿಗೆ ಗೊತ್ತಾಗ್ಲಿಲ್ಲ ಅಷ್ಟೇ. ಸೊ ಇಲ್ಲಿ ಆಕಾಶ ಯಾವತ್ತಾದ್ರೂ ಒಂದು ದಿನ ಆದ್ರೂ ಪ್ರೀತಿಗೆ ತನ್ನ ಪ್ರೇಮವನ್ನ ನಿವೇದನೆ ಮಾಡ್ಕೊಂಡಿದ್ರೆ, ಪ್ರೀತಿಯು ಕೂಡ ಅದನ್ನ ಒಪ್ಕೊಂತಾ ಇದ್ಲು. ಯಾಕಂದ್ರೆ ಆಲ್ರೆಡಿ ಈಕೆ ಕೂಡ ಲವ್ ಮಾಡ್ತಾ ಇದ್ವಿ ಅಲ್ವಾ? ಹಾಗೆ ಪ್ರೀತಿ ಕೊಟ್ಟಿರ್ತಕ್ಕಂತಹ ಸೀಡಿಗಳನ್ನ ಓಪನ್ ಮಾಡಿದ್ರೆ, ಕನಿಷ್ಠ ಒಂದು ಸೀಡಿಯನ್ನ ಓಪನ್ ಮಾಡಿದ್ರು ಕೂಡ ಪ್ರೀತಿ ಆಕಾಶನನ್ನ ಲವ್ ಮಾಡ್ತಾ ಇದ್ದ ಅನ್ನೋ ವಿಷಯ ಗೊತ್ತಾಗ್ತಾ ಇತ್ತು. ಮದುವೆ ಅವಳದ್ದಲ್ಲ, ಅವಳ ಅಕ್ಕನದ್ದು ಅಂತ ಕೂಡ ಗೊತ್ತಾಗ್ತಾ ಇತ್ತು. ಆದ್ರೆ ನೋಡಿ, ನಾವು ಎಡವೋದು ಇಲ್ಲೇನೆ. ಯಾವತ್ತೂ ಕೂಡ ಈ ಪ್ರೀತಿಯಲ್ಲಿ ಮುಕ್ತವಾದ ಚರ್ಚೆ ಇರಬೇಕು. ಇಲ್ಲಾಂದ್ರೆ ಹೀಗೆ ಒಂದು ಜೋಡಿ ದೂರವಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಕಾಶ್ ಒಂದಷ್ಟು ವಿವೇಚನೆಯಿಂದ ಯೋಚನೆ ಮಾಡಿದಿದ್ರೆ ಅದು ಪ್ರೀತಿಯ ಮದುವೆ ಅಲ್ಲ, ತನ್ನ ಅಕ್ಕನದ್ದು ಅಂತ ಗೊತ್ತಾಗ್ತಾ ಇತ್ತು. ಇಲ್ಲ ಅಥವಾ ಒಂದೇ ಒಂದು ಸೀರಿಯನ್ನ ಓಪನ್ ಮಾಡಿ ನೋಡಿದ್ರು ಕೂಡ ಪ್ರೀತಿ ಅದನ್ನ ಪ್ರೀತಿ ಮಾಡ್ತಿರೋದು ಕೂಡ ಗೊತ್ತಾಗ್ತಾ ಇತ್ತು. ಆದ್ರೆ ಆಕಾಶ್ ಇದ್ಯಾವುದನ್ನು ಮಾಡಿಲ್ಲ.
3: ಕನಿಷ್ಠ ಪ್ರೀತಿ ಆದ್ರೂ ಅಷ್ಟು ಸಲ ಅಷ್ಟು ಸೀಡಿಗಳಲ್ಲಿ ಬರೆದು ಕಳಿಸಿದಾಗ ಯಾವ್ದಕ್ಕೂ ಅವನು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಬಟ್ ದಿನ ಬರ್ತಿದ್ದಾನೆ, ನನ್ಗೋಸ್ಕರ ಬರ್ತಿದ್ದಾನೆ, ನನ್ನ ನೋಡ್ತಾ ಇದ್ದಾನೆ. ಯಾಕಂದ್ರೆ ಕಣ್ಣುಗಳಲ್ಲಿ ಪ್ರೀತಿ ಗೊತ್ತಾಗುತ್ತಲ್ಲ. ಒಂದು ಹೆಣ್ಣಿಗೆ ಒಂದು ಗಂಡಸು ತನ್ನ ವಿರೋಧ ಮಾಡ್ತಾ ಇದ್ದಾನ, ತನ್ನ ದ್ವೇಷ ಮಾಡ್ತಿದ್ದಾನಂತ ತಿಳ್ಕೊಳ್ಳೋದಿಕ್ಕೆ ಆಗೋದಿಲ್ವೇನೋ, ಆಗೋದೇ ಇಲ್ಲ ಅನ್ಸುತ್ತೆ. ಆದ್ರೆ ಒಬ್ಬ ಪುರುಷ ತನ್ನ ಪ್ರೀತಿ ಮಾಡ್ತಿದ್ದಾನಂತ ಆತನ ಕಣ್ಣುಗಳನ್ನ ನೋಡಿ ತಿಳ್ಕೋಬಹುದು, ಪ್ರೀತಿ ಮಾಡ್ಬೋದಾಗಿತ್ತು. ಕನಿಷ್ಠ ಆತನಿಗೆ ಅಂಗಡಿಗೆ ಬಂದಾಗ ಹೇಳ್ಬೋದಾಗಿತ್ತು, ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಒಂದಿನ ಆದ್ರೂ ಒಂದು ಸೀಡಿಯನ್ನಾದ್ರೂ ಓಪನ್ ಮಾಡಿ ನೋಡು ಅಂತ ಹೇಳಿದಿದ್ರೆ ಇವತ್ತು ಒಂದು ಸುಂದರವಾದ ಜೋಡಿ ನಿಮ್ಮ ನಮ್ಮ ಕಣ್ಣ ಮುಂದೆ ಇರ್ತಿತ್ತು. ಆದ್ರೆ ಈ ಪ್ರೀತಿಯ ಕತೆ ದುರಂತವಾದ ಅಂತ್ಯದಲ್ಲಿ ಕೊನೆಗೊಳ್ಳುತ್ತೆ. ಇಷ್ಟೇ ಕೇಳಿದರೆ ನೀವ್ಯಾರಾದ್ರೂ ಕೂಡ ಪ್ರೀತಿಯನ್ನ ಮಾಡ್ತಿದ್ರೆ ದಯವಿಟ್ಟು ನಿಮ್ಮ ಪ್ರೀತಿಯನ್ನ ನೇರವಾಗಿ ನಿಮ್ಮ ಪ್ರೀತಿಯೊಂದಿಗೆ ಹೇಳಿಕೊಳ್ಳಿ, ಇಲ್ಲಾದ್ರೆ ಹೀಗೆ ಆಗ್ಬೋದೇನೋ. ಯಾರಿಗ್ ಗೊತ್ತು ಯಾರ್ಯಾರ ಮನಸ್ಸಲ್ಲಿ ಯಾರ್ಯಾರ ಮೇಲೆ ಪ್ರೀತಿ ಇದೆ ಅಂತ ಅಲ್ವಾ? ಸೊ ನಿಮ್ಮ ಪ್ರೀತಿಯನ್ನ ದಯವಿಟ್ಟು ನಿಮ್ಮವರೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳಿ, ನಿಮ್ಮ ಭಾವನೆಗಳನ್ನ ಹಂಚಿಕೊಳ್ಳಿ. ಮನಸ್ಸಿಗೆ ಭಾವನೆಗಳನ್ನ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆದ್ರೆ ಮನುಷ್ಯರಿಗೆ ಹೇಳಬೇಕಾಗಿದೆ. ಐ ಥಿಂಕ್ ಈ ಕತೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಅಂಡ್ ಥ್ಯಾಂಕ್ ಯು.
0: ಪ್ರೀತಿಯ ಕೇಳುಗರೆ, ಈ ಪ್ರೀತಿಯ ಕಥೆಯಲ್ಲಿರುವ ಸಾರಾಂಶ ಏನಂದ್ರೆ, ನಾವು ಯಾವುದೇ ಒಂದು ವಿಷಯವನ್ನ ಹೇಳಬೇಕಾದ್ರೆ ಅದು ಪ್ರೀತಿ ಆಗ್ಲಿ ಮತ್ತೆ ಯಾವುದೇ ಒಂದು ವಿಷಯ ಆಗ್ಲಿ ಮುಕ್ತವಾಗಿ ಹಂಚಿಕೊಳ್ಬೇಕು, ಇಲ್ಲವಾದಲ್ಲಿ ಈ ಕತೆ ದುರಂತ ಕಥೆಯಾಗಿ ಅಂತವಾಗುತ್ತದೆ. ಅರ್ಥವಾಯ್ತಲ್ಲವೇ? ಈ ಕಥೆಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಧ್ವನಿ ಸಮುದಾಯ ಬರಲಿಕ್ಕೆ ಇದರ ಪರವಾಗಿ ಹಾಗೂ ಪ್ರೀತಿ ಕೇಳುಗರ ಪರವಾಗಿ ಸುಮತಿ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ. ಧನ್ಯವಾದಗಳು ಮೇಡಮ್.
3: ಥ್ಯಾಂಕ್ ಯು.
0: ಇದೇ ತರಹ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅದುವರೆಗೂ ಕೇಳ್ತಾ ಇದೆ ಇದು ನಿಮ್ಮ ನೆಚ್ಚಿನ 95.4 MHz FM ನಲ್ಲಿ.

0: ಸಹಾಯಧನನು ಕೊಡುತ್ತೆ.
1: ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು.
0: ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ.
1: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ಪ್ರಿಯ ಕೇಳುಗರೆ, ನಮ್ಮ ಧ್ವನಿ ಸಮುದಾಯ ರೇಡಿಯೋ 90.4 ತರಂಗಾಂತರಗಳು. ಹೆಚ್ಚಿನ ಮಾಹಿತಿ ಮತ್ತು ಜಾಹೀರಾತುಗಳಿಗಾಗಿ 0815325699 ಈ ದೂರವಾಣಿಗೆ ಸಂಪರ್ಕಿಸಿರಿ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in

ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರ ಮನೆಯವರು ಗುಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ

ಮಹಿಳೆಯರೇ ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು
2: ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ
3: ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ.
2: ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು.
3: ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ.
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ

0: சம்பத்வதி.
1: ಮರಣ ನೆರವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರೀತಿಯ ಕೇಳುಗರೆ, ಈ ದಿನದ ಕಾರ್ಯಕ್ರಮದಲ್ಲಿ ಆರೋಗ್ಯಕರವಾದ ಮೆಂತೆ ಸೊಪ್ಪು ಮತ್ತು ಕಾಳಿನ ಬಗ್ಗೆ ಸಲಹೆ ಮತ್ತು ಸೂಚನೆಯನ್ನ ನೀಡಲಿಕ್ಕೆ ನಮ್ಮ ರೇಡಿಯೋ ಕೇಂದ್ರದಲ್ಲಿ ಹಾಜರಿದ್ದಾರೆ ಶ್ರೀಮತಿ ಸುಭಾಷಿಣಿ ಅವರು. ರಾಯಚೂರು ಗ್ರಾಮಾಂತರದಿಂದ ಹಾಜರಿದ್ದಾರೆ. ಇವರಿಗೆ ಮೊದಲಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುವರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ.
2: ನಮಸ್ತೆ ಮೇಡಮ್.
1: ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
2: ಸ್ವಾಗತ. ನಮಸ್ತೆ ಮೇಡಮ್.
1: ಮೇಡಮ್, ನೀವು ಹಲವು ಬಾರಿ ನಮ್ಮ ರೇಡಿಯೋ ಕೇಂದ್ರದಲ್ಲಿ ಆಗಮಿಸಿ ಆರೋಗ್ಯಕರವಾದಂತಹ ಕೆಲವೊಂದು ಮಾಹಿತಿಯನ್ನ ನಮ್ಮ ಪ್ರೀತಿಯ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಇನ್ನೂ ಹೆಚ್ಚಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಪ್ರೀತಿಯ ಕೇಳುಗರಿಗೆ ಅರಿವು ಮೂಡಿಸಬೇಕು ಅಂತ ಕೇಳ್ಕೊಳ್ಳುತ್ತಾ ತಮ್ಮ ಒಂದು ಕಿರುಪರಿಚಯದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮೇಡಮ್,
2: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಭಾಷಿಣಿ ಅಂತ. ನನ್ನ ಮೂಲ ಬಂದು ರಾಯಚೂರು. ನಾನೀಗ ಕೋಲಾರದಲ್ಲಿ ವಾಸವಾಗಿದ್ದೆ.
1: ತುಂಬಾ ಸಂತೋಷ ಮೇಡಮ್. ಮೊದಲಿಗೆ ಈ ದಿನ ಕಾರ್ಯಕ್ರಮ ಅಂದ್ರೆ ಆರೋಗ್ಯಕರವಾದ ಮೆಂತೆ ಸೊಪ್ಪು ಮತ್ತು ಕಾಳಿನ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ. ಮೊದಲಿಗೆ ಮೆಂತೆ ಸೊಪ್ಪಿನ ಮಹತ್ವ ಅಂದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಮೇಡಮ್.
2: ಮೆಂತೆ ಸೊಪ್ಪು ಸಾಮಾನ್ಯ ನಮ್ಮ ಕರ್ನಾಟಕ ಅಲ್ಲ, ನಮ್ಮ ಇಂಡಿಯಾದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಇದನ್ನ ಉಪಯೋಗಿಸ್ತಾರೆ. ಮೆಂತೆ ಸೊಪ್ಪಿನ ಇತಿಹಾಸ ಬಂದ್ರೆ ಇದು ಈಗಿನ ಕಾಲದಲ್ಲ, ಹಿಂದಿನ ಕಾಲದಿಂದನೂ ಅಂದ್ರೆ ನಮ್ಮ ಪೂರ್ವಜರಿಂದನೂ ಇದು ಉಪಯೋಗ ಮಾಡ್ಕೊಂಡು ಬಂದಿದ್ದಾರೆ. ಇದರ ಉಪಯೋಗ, ಸೊಪ್ಪಿನ ಉಪಯೋಗ ಅಂದ್ರೆ ಇದರಲ್ಲಿ ತುಂಬಾ ಇದೆ ಮೇಡಮ್. ಅಂದ್ರೆ ಯಾವ ತರ ಅಂದ್ರೆ ಇದರಲ್ಲಿ ಖನಿಜಾಂಶ ಜಾಸ್ತಿ ಇರುತ್ತೆ. ನಾವು ಕಬ್ಬಿಣಾಂಶ ಮತ್ತೆ ಖನಿಜಾಂಶ ಅಂತ ಹೇಳ್ತೀವಲ್ಲ, ಇದು ತುಂಬಾ ಇರೋದ್ರಿಂದ ಸಾಮಾನ್ಯ ಇದನ್ನ ಎಲ್ರು ಉಪಯೋಗಿಸ್ತಾರೆ. ಯಾರು ಇಷ್ಟಪಡಲ್ಲ ಅನ್ನಲ್ಲ. ಆದ್ರೆ ಈ ಸೊಪ್ಪನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಕೆಲವೊಂದು ಟೈಮ್ ಬೇರೆ ಬೇರೆ ಸೊಪ್ಪುಗಳ ಜೊತೆ ಮಿಕ್ಸ್ ಮಾಡಿಕೊಂಡು ನಾವು ಸಾಂಬಾರ್ ಅಂದ್ರೆ ಮೊಸ್ಸೊಪ್ಪು ಅಂತ ಹೇಳ್ತಾರಲ್ಲ, ಹಳ್ಳಿ ಭಾಷೆನಲ್ಲಿ ಮೊಸ್ಸೊಪ್ಪು ಅಂತ ಹೇಳ್ತೀವಿ, ಅದಕ್ಕೆ ಉಪಯೋಗಿಸ್ತಾ ಇದ್ವು.
1: ಈ ಸೊಪ್ಪಿನ ಮಹತ್ವ ಅಂದ್ರೆ ದೇಹಕ್ಕೆ ತುಂಬಾ
2: ಖನಿಜಾಂಶಗಳನ್ನ ಒದಗಿಸ್ಕೊಡುತ್ತೆ,
1: ಮತ್ತೆ ತಂಪು ಅಂತಾನು ಹೇಳ್ಬೋದಲ್ಲ,
2: ತಂಪು ಅಂತಾನು ಹೇಳ್ತಾರೆ. ಹಾಗಾಗಿ ಇದನ್ನ ಎಲ್ಲರೂ ಉಪಯೋಗಿಸ್ಬೇಕು. ಅಂದ್ರೆ ಸೊಪ್ಪಿನ ಜೊತೆ ಮಿಕ್ಸ್ ಮಾಡಿ ಉಪಯೋಗಿಸ್ಬೋದು, ಡೈರೆಕ್ಟ್ ಆಗಿ ಮಿಕ್ಸ್ ಮಾಡ್ಬೋದು. ಆದ್ರೆ ಕೆಲವೊಬ್ರಿಗೆ ಇದರ ಬಗ್ಗೆ ಏನಿದೆ ಗೊತ್ತಾ ಮೇಡಮ್? ಕಹಿ ಅನ್ನೋ ಒಂದು ಭಾವನೆ ಇದೆ. ಮೆಂತೆ ಸೊಪ್ಪು ಕಹಿ ಅಂತ.
1: ಹೌದು ಮೇಡಮ್.
2: ಹಾ, ಕಹಿ ಅಂದ್ರೆ ಯಾವಾಗ ಕಹಿ ಆಗುತ್ತೆ ಅಂದ್ರೆ ಮೆಂತೆ ಸೊಪ್ಪು ಹೂ ಬಿಡುತ್ತಲ್ವಾ?
1: ಹೌದು.
2: ಹೂ ಬಿಟ್ಟು ಸ್ವಲ್ಪ ಬಲ್ತಿದ್ದ ಮೆಂತೆ ಸೊಪ್ಪು ಆದ್ರೆ ಸ್ವಲ್ಪ ಕಹಿ ಅಂಶ ಇರುತ್ತೆ, ಒಗರು ಅಂತ, ಕಹಿ ಅಲ್ಲ ಒಗರು ಅಂಶ ಇರುತ್ತೆ. ಆದ್ರೆ ಅದು ಹೂ ಬಿಡೋಕಿನ ಮುಂಚೆ ನಾವು ಉಪಯೋಗಿಸಿದ್ರೆ ಅದರಲ್ಲಿ ಯಾವುದೇ ರೀತಿ ಒಗರು ಅಂಶ ಕಹಿ ಅಂಶ ಬರಲ್ಲ, ಅದು ತುಂಬಾ ರುಚಿಕರವಾಗಿ ನಾವು ಮಾಡಬಹುದು. ನೀವ್ ಹೇಳಿ ಮೇಡಮ್, ನೀವು ಯಾವ ತರ ಉಪಯೋಗಿಸ್ತೀರಾ?
1: ನಮ್ಗೆ ಗೊತ್ತಾಗಂತ ಏನಂದ್ರೆ ಮೇಡಮ್, ಈ ಸೊಪ್ಪಲ್ಲಿ ನಾವು ಅಂಗಡಿಗಳಲ್ಲಿ ಪರ್ಚೇಸ್ ಮಾಡಿದಾಗ ಏನಿರುತ್ತೆ, ಎಲೆ ಸ್ವಲ್ಪ ಉದ್ದ ಇರುತ್ತೆ,
2: ಉದ್ದ ಇರುತ್ತೆ.
1: ಉದ್ದ ಇರದಾಗ ಆ ಸೊಪ್ಪು ಮಾತ್ರ ಕಹಿ ಬರುತ್ತೆ.
2: ಹೌದು.
1: ಸ್ವಲ್ಪ ಹಗಲ ಇರುತ್ತೆ ಮೇಡಮ್,
2: ಹಗಲ ಇರುತ್ತೆ, ಕಲರ್ ಡಾರ್ಕ್ ಇರುತ್ತೆ,
1: ಡಾರ್ಕ್ ಇರುತ್ತೆ, ಅದು ಕಹಿ ಇರಲ್ಲ ಮೇಡಮ್. ನಾವು ತಗೋಬಂದು ಯೂಸ್ ಮಾಡಿ ನೋಡಿದೀವಿ.
2: ಇನ್ನೊಂದು ಬರುತ್ತೆ ಮೇಡಮ್, ನೀವು ಹೇಳ್ದಂಗೆ ಇನ್ನೊಂದು ಬರುತ್ತೆ, ನಾಟಿ ಸೊಪ್ಪು ಅಂತ ಬರುತ್ತೆ, ಅದರ ಎಲೆ ಚಿಕ್ಕದಾಗಿರುತ್ತೆ ಒಂದು, ಅದು ಸ್ವಲ್ಪ ಗಿಣಿ ಹಸಿರು, ಹಸಿರಲ್ಲೇ ತಿಳುವಾದ ಹಸಿರು ಇರುತ್ತೆ ಒಂದು, ಅದ್ರ ಕಡ್ಡಿ ದಪ್ಪಾಗಿರಲ್ಲ, ಅದು ಉದ್ದ ಬೆಳೆಯಲ್ಲ, ಒಂದ್ ಇಷ್ಟೇ, ಒಂದ್ ಚೂರು ಎತ್ತರ ಬೆಳೆಯುತ್ತೆ ಅಷ್ಟೇನೆ, ಅದು ನಾಟಿ ಸೊಪ್ಪು ಅಂತ ಹೇಳ್ತಾರೆ. ಅದು ತುಂಬಾ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು. ನೀವು ಹೇಳ್ತಾ ಇರೋದು ಫಾರಂ ಸೊಪ್ಪು ಅಂದ್ರೆ ಉದ್ದ ಬೆಳೆಯುತ್ತೆ, ಅಗಲವಾಗಿ ಎಲೆ ಇರುತ್ತೆ, ಆಮೇಲೆ ಡಾರ್ಕ್ ಹಸಿರಾಗಿ ಕಾಣುತ್ತೆ ಅಂತ. ಅದು ಎರಡು ತರದ್ದು ಇದೆ ಸೊಪ್ಪು, ಒಂದು ನಾಟಿ ಸೊಪ್ಪು, ಇದು ಎರಡೂ ಸೊಪ್ಪನ್ನ ನೀವು ಆರಾಮಾಗಿ ಯೂಸ್ ಮಾಡಬಹುದು. ನೀವ್ ಹೇಳಿ ಮೇಡಮ್, ನಿಮ್ಮ ಮನೆಯಲ್ಲಿ ಯಾವ ತರ ಸೊಪ್ಪನ್ನ ಉಪಯೋಗ ಮಾಡ್ತೀರಾ?
1: ಮೆಂತೆ ಸೊಪ್ಪನ ಉಪಯೋಗ ಅಂದ್ರೆ ನಮ್ಮ ಮನೆಗಳಲ್ಲಿ ಕಾಮನ್ವಾಗಿ ಏನಂದ್ರೆ ಬೋಂಡಾಗ್ ಮಾಡ್ತೀವಿ ಮೇಡಮ್.
2: ವಾವ್.
1: ಬೋಂಡಾಗೆ ಸ್ವಲ್ಪ ಈರುಳ್ಳಿ ಅದೆಲ್ಲ ಇರುತ್ತಲ್ವಾ, ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿ, ಯಾಕಂದ್ರೆ ಮನೆಗಳಲ್ಲಿ ತಿನ್ನಲ್ಲ,
2: ಸ್ಮೆಲ್
1: ಕಸರೆ ಬರುತ್ತೆ ಅಂತಾರೆ, ಮತ್ತೆ ಏನಕ್ಕೆ ಸೊಪ್ಪು ಅಂತಾರೆ, ಈ ತರ ಎಲ್ಲ ಮಾತಾಡ್ತಾರೆ ಅನ್ಬಿಟ್ಟು ಸ್ವಲ್ಪ ಬೋಂಡಾಗೆ ಬಳಸ್ತೀವಿ. ಮತ್ತೆ ಈ ರಾಗಿ ಹಸಿಟ್ಟು, ರಾಗಿ ಹಸಿಟ್ಟು ರೊಟ್ಟಿ ಮುಖಾಂತರ ನಾವು ಮಾಡ್ತೀವಿ ಅಂದ್ರೆ ಅದರಲ್ಲಿ ರಾಗಿ ಹಸಿಟ್ಟು ಒಂದು ಅರ್ಧ ಲೋಟ, ಮತ್ತೆ ಗೋಧಿ ಹಸಿಟ್ಟು, ಮತ್ತೆ ಅಕ್ಕಿ ಹಸಿಟ್ಟು, ಈ ಮೂರನ್ನು ಮಿಕ್ಸ್ ಮಾಡಿ ಇದರಲ್ಲಿ ಸೊಪ್ಪುಗಳನ್ನ ಹಾಕಿ ರೊಟ್ಟಿ ತರ ಮಾಡಿ ನಾವು ಮಕ್ಕಳಿಗೆ ಕೊಡ್ತೀವಿ.
2: ಹೇಳಿದ್ರೆ ಮಸಾಲೆ ರೊಟ್ಟಿ.
1: ಹೌದು ಮೇಡಮ್, ಈ ತರ ಮಾಡ್ತೀವಿ.
2: ಮಸಾಲೆ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ, ಅದು ಬೇಗ ಗಟ್ಟಿನೂ ಆಗಲ್ಲ,
1: ಮಕ್ಕಳು ತಿನ್ನೋದಿಲ್ಲ ಮೇಡಮ್, ಅದಕ್ಕೆ ಆ ರೀತಿ ಮಕ್ಕಳು ಸ್ವಲ್ಪ ರುಚಿಯಾಗಿರುತ್ತೆ ಅಂದ್ಬಿಟ್ಟು ಕಾಣಿಸ್ತಿರೋ ಕೊತ್ತಂಬರಿ ಸೊಪ್ಪು ಅಂತ ಹೇಳ್ಬಿಟ್ಟು ನಾವು ಹಾಕಿ ತಿನ್ನಿಸ್ತೀವಿ ಮೇಡಮ್ ಮಕ್ಕಳಿಗೆ,
2: ಗೊತ್ತಾಗದಂಗೆ.
1: ಹೌದು. ಮತ್ತೆ ಮೆಂತೆ ಸೊಪ್ಪು ಹುಳಿ ಅಂತ ಬೇಳೆ ಕಾಳು ಹಾಕಿ ಮಾಡ್ತೀವಿ ಮೇಡಮ್.
2: ಈ ತರ ಚೆನ್ನಾಗಿರುತ್ತೆ ಸಾಂಬಾರ್,
1: ಈ ತರ ಮಾಡ್ಕೊಂತ ಇದೀವಿ ಮೇಡಮ್. ಅದಕ್ಕಿಂತ ಹೆಚ್ಚಾಗಿ ಯಾವ ರೀತಿ ಮಾಡ್ತಾರೆ ಅಂತ ತಿಳಿಸ್ಕೊಳ್ಳಿ ಮೇಡಮ್.
2: ಹಾ, ನಮ್ ಕಡೆ ಏನಾಗುತ್ತೆ ಅಂದ್ರೆ ನಾವು ರಾಯಚೂರು ಕಡೆ ಆಗಿರೋದ್ರಿಂದ ನಮ್ಮಲ್ಲಿ ಪಲ್ಯಗಳು ಜಾಸ್ತಿ. ಇದೇನ್ ಮಾಡ್ತೀವಿ ಅಂದ್ರೆ ಕಾಳುಗಳ ನೆನೆಯಿಡ್ತೀವಿ, ಯಾವುದೇ ಕಾಳಾಗ್ಲಿ ನೆನೆಯಿಟ್ಬಿಟ್ಟು ಅದ್ರ ಜೊತೆಗೆ ಒಗ್ಗರಣೆ ಮಾಡ್ತೀವಲ್ವಾ. ಹಾ, ನಮ್ ಕಡೆ ಅಂದ್ರೆ ನಮ್ಗೆ ಎಲ್ಲಾ ಕಾಳು ಜೊತೆಗೂ ನಾವು ಇದನ್ನ ಉಪಯೋಗಿಸ್ತೀವಿ. ಸಾಮಾನ್ಯವಾಗಿ ನಮ್ ಕಡೆ ರೊಟ್ಟಿ ಉಪಯೋಗಿಸೋದ್ರಿಂದ ಕಾಳುಗಳನ್ನ ಪಲ್ಯ ಮಾಡ್ತೀವಲ್ಲ ಅದಕ್ಕೆ ಎಲ್ಲ ಕಾಳು ಜೊತೆಗೆ ಮಿಕ್ಸ್ ಮಾಡ್ತೀವಿ. ಇನ್ನೊಂದು ಗೊತ್ತಾ ಮೇಡಮ್, ನೀವು ನಮ್ಮ ರಾಯಚೂರು ಹುಬ್ಳಿ ಧಾರವಾಡ ಗುಲ್ಬರ್ಗ ಕಡೆ ಇದನ್ನ ಹಸಿಯಾಗಿ ತಿಂತಾರೆ.
0: ಹಸಿಯಾಗಿ
2: ಹಸಿಯಾಗಿ
0: ಅಂದ್ರೆ ಇರಲ್ವಾ ಮೇಡಮ್?
2: ಏನು ಇರಲ್ಲ ಮೇಡಮ್. ಏನಂದ್ರೆ ಅದನ್ನ ಬಿಡಿಸ್ಬಿಡ್ತಾರೆ. ನಮ್ ಕಡೆ ಸಾಲಿಡ್ ಅಂತ ಮಾಡ್ತೀವಿ. ಅದು ಏನಂದ್ರೆ ನಮ್ಗೆ
0: ಸಾಲಿಡ್ ಅಂದ್ರೆ
2: ಅದೇ ಎಲ್ಲ ತರಕಾರಿ ಕೊತ್ತಂಬರಿ ಸೊಪ್ಪು. ಹಾ ಹಾ ಅಲ್ಲ ಹಸಿ ಇದು ಕೊತ್ತಂಬರಿ ಸೊಪ್ಪು, ಹಸಿ ಕೊತ್ತಂಬರಿ ಸೊಪ್ಪು, ಹಸಿ ಟೊಮೊಟೊ, ಹಸಿ ಈರುಳ್ಳಿ, ಹಸಿ ಮೆಂತ್ಯ ಸೊಪ್ಪು. ಇದನ್ನ ಎಲೆಗಳೆಲ್ಲ ಕ್ಲೀನಾಗಿ ತೊಳೆದು ಸೊಪ್ಪೆಲ್ಲ ತೊಳೆದು ಅದ್ರ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ. ಅದು ಅದನ್ ಜೊತೆ ರೊಟ್ಟಿ ಜೊತೆಗೆ ಹಸಿಯಾಗೆ ತಿಂತಾರೆ. ಬೇಯಿಸಿ ಉಪ್ಪು ಖಾರ ಏನು ಇಲ್ಲ, ಸ್ವಲ್ಪ ಪೆಪ್ಪರ್ ಸಾಲ್ಟ್ ಸ್ವಲ್ಪ ಹಾಕ್ತಾರೆ ಅಷ್ಟು ಬಿಟ್ರೆ ದಿನ ಡೈರೆಕ್ಟ್ ಆಗಿ ಹಸಿ ತಿಂತಾರೆ. ನಮ್ಮಲ್ಲಿ
0: ಯೂಟ್ಯೂಬ್ಗಳೆಲ್ಲ ನೋಡ್ತೀವಲ್ಲ ಮೇಡಮ್, ತರಕಾರಿ ಎಲ್ಲ ಹಂಗ ಹಸಿ ಹಸಿ ತಿಂತಾರೆ.
2: ಸಾಲಿಡ್ ಅಂತ ಹೇಳ್ತೀವಿ ಅದನ್ನ. ಕೋಸಂಬರಿ ಹೇಗೆ ಹಸಿದು ಉಪಯೋಗಿಸ್ತಿರೋ ಹಾಗೆ ನಮ್ಮಲ್ಲಿ ಮೆಂತ್ಯ ಸೊಪ್ಪನಂತೂ ಡೈಲಿ ತಿನ್ನೋರು ತಿಂದೇ ತಿಂತಾರೆ. ಟೊಮೊಟೊ, ಈರುಳ್ಳಿ, ಮೆಂತ್ಯ ಸೊಪ್ಪು, ಸೌತೆಕಾಯಿ, ಸೌತೆಕಾಯಿ ಇದನ್ನ ಯಾವಾಗ್ಲೂ ನಮ್ಗೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ತೀವಿ ಹಸಿಗಾಗಿ. ಮೆಂತ್ಯ ಸೊಪ್ಪು ಅಂದ್ರೆ ತುಂಬಾ ಕ್ಲೀನ್ ಆಗಿ ರೊಟ್ಟಿಗೆ ಆಗುತ್ತೆ. ಅದನ್ನ ನಮ್ ಕಡೆ ಭಾಷೆನ ಹೇಳ್ಬೇಕು ಅಂದ್ರೆ ಇದು ಕೋಸಂಬರಿ ಅದು ಏನು ಹೇಳ್ತಾರೆ ಅದಕ್ಕೆ, ಅದನ್ನ ಮಿಕ್ಸ್ ಮಾಡಿರ್ತಾರೆ, ಮಿಕ್ಸ್ ಮಾಡಿಟ್ಬಿಟ್ಟು ತಿನ್ಕೋತಾರೆ. ಹಾಗಾಗಿ ಮೆಂತ್ಯ ಸೊಪ್ಪು ತುಂಬಾ ಒಳ್ಳೇದು, ಆಮೇಲೆ ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ ಅನ್ನೋ ಒಂದು ಮಾಹಿತಿ ಇದೆ. ನೀವು ಹೇಳ್ದಂಗೆ ಈಗ ರೊಟ್ಟಿಗೆಲ್ಲ ಹಾಕಿ ಮಕ್ಳಿಗೆ ಕೊಡ್ಬೋದು. ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ಉತ್ತರ ಭಾರತ ಕಡೆ ಹೋದ್ರೆ ಅವರು ಪರೋಟ ಅಂತ ಮಾಡ್ತಾರೆ, ನಾವಿಲ್ಲಿ ಮಸಾಲೆ ಚಪಾತಿ ಅಂತ ಮಾಡ್ತೀವಿ. ಆ ಮೆಂತ್ಯ ಸೊಪ್ಪನ್ನ ಏನ್ ಮಾಡೋದು, ಸ್ವಲ್ಪ ಒಗ್ಗರಣೆ ಮಾಡಿ ಮಾಗಿಸ್ಕೊಂಡು ಅಂದ್ರೆ ಈರುಳ್ಳಿ, ಹಸೆಮೆಣಸಿನ್ಕಾಯಿ ಹಾಕಿ ಅದು ಸ್ವಲ್ಪ ಬಿಸಿ ಆದ್ಮೇಲೆ ಅದು ಫ್ರೈ ಆದ್ಮೇಲೆ ಸೊಪ್ಪೆಲ್ಲ ಹಾಕಿ ಸ್ವಲ್ಪ ಮಾಗಿಸ್ಬಿಟ್ಟು, ಈ ಕಡೆ ಭಾಷೆಲ್ಲಿ ಹೇಳ್ತಾ ಇರೋ ನಾನು, ಸ್ವಲ್ಪ ಮಾಗಿಸ್ಕೊಂಡು ಅದನ್ನ ಚಪಾತಿ ಹಿಟ್ಟಿಗೆ ಕಲಸಿದ್ರೆ ತುಂಬಾ ಟೇಸ್ಟ್ ಆಗಿ ಚಪಾತಿ ಬರುತ್ತೆ. ಒಂದು ಅದ್ರ ಜೊತೆಗೆ ಅದು ನೀವು ಎರಡು ದಿನ ಚಪಾತಿ ಇಟ್ಟು ಚಪಾತಿ ಒಣಗಲ್ಲ, ತುಂಬಾ ಟೇಸ್ಟ್ ಇರುತ್ತೆ. ನೀವು ಎಲ್ಲರೂ ಹೊರಗಡೆ ಪ್ರಯಾಣ ಮಾಡ್ಬೇಕು ಅಂದ್ರೆ ಈ ತರ ಚಪಾತಿ ತಗೊಂಡು ಹೋದ್ರೆ ಅದಕ್ಕೆ ಚಟ್ನಿ ಪುಡಿ ಅಥವಾ ಏನೇ ಇದ್ರೆ ಸಾಕು, ಪಲ್ಯ ಏನು ಬೇಕಾಗಲ್ಲ. ಅದು ಇದೆ, ಇದು ಖನಿಜಾಂಶ ಜಾಸ್ತಿ ಇರೋದ್ರಿಂದ ಹೆಚ್ಚು ಉಪಯೋಗಿಸೋದ್ರಿಂದ ನಮಗೆ ಮೂಳೆಗಳ ಶಕ್ತಿ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅಂದ್ರೆ ಮೂಳೆಗಳ ನೋವು ಬರಲ್ಲ, ಸವೆತ ಆಗಲ್ಲ, ಜಾಯಿಂಟ್ ಪೇನ್ ಬರಲ್ಲ ಅನ್ನೋ ಒಂದು ಇದೆ, ಅದನ್ನು ಮಾಡ್ತಾರೆ. ಇನ್ನೊಂದು ಅಂದ್ರೆ ಮೆಂತ್ಯ ಸೊಪ್ಪನ್ನ ಸಣ್ಣದ ಕಟ್ ಮಾಡಿಬಿಟ್ಟು ಅದನ್ನ ಈ ಇದು ಇರುತ್ತಲ್ಲ ಏನು ಅಕ್ಕಿ ಹಿಟ್ಟು, ಅಕ್ಕಿ ಹಿಟ್ಟಲ್ಲಿ ಡೈರೆಕ್ಟ್ ಆಗಿ ಹಾಕಿ ಅದನ್ನು ಮಸಾಲೆ ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಅದಕ್ಕೂ ಹಾಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ನೀವ್ ಹೇಳ್ದಂಗೆ ಬೋಂಡಾ ಹಾಕಿದ್ರೆ ಒಳ್ಳೆ ಸ್ಮೆಲ್ಲು, ಒಂಥರ ಕ್ರಿಸ್ಪಿ ಆಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಸೊಪ್ಪನ್ನು ಮಾತ್ರ ದಿನ ಉಪಯೋಗಿಸಿದ್ರು ದೇಹಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಆಮೇಲೆ ಕಣ್ಣಿಗೆ ತುಂಬಾ ಒಳ್ಳೇದು ಅಂತ ಹೇಳಿ, ಹಸಿ ತಿಂದ್ರೆ ಕಣ್ಣಿಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಹಾಗಾಗಿ ನಾವು ಇದನ್ನ ಉಪಯೋಗಿಸ್ಕೋಬಹುದು
0: ಮೇಡಮ್. ಇಷ್ಟೊತ್ತು ಮೆಂತ್ಯ ಸೊಪ್ಪಿನ ಬಗ್ಗೆ ನಾವು ಮಾತಾಡಿದ್ವಲ್ಲ ಮೇಡಮ್, ಅದೇ ರೀತಿ ಮೆಂತ್ಯ ಕಾಳು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ
2: ಮೇಡಮ್. ಮೆಂತ್ಯ ಕಾಳು ಬಗ್ಗೆ ಹೇಳಕ್ ಹೋದ್ರೆ ಒಂದಿನವೆಲ್ಲ ಬೇಕು, ಶಾರ್ಟ್ ಆಗಿ ಒಂದ್ ಎರಡೇ ನಿಮಿಷದಲ್ಲಿ ಹೇಳ್ತೀನಿ. ಮೆಂತ್ಯ ಕಾಳು ಐತಲ್ಲ ಅದು ಸಕ್ಕರೆ ಕಾಯಿಲೆಗಳಿಗೆ ರಾಮಬಾಣ ಅಂತ ಹೇಳ್ತಾರೆ ಮೆಂತ್ಯ. ಈಗ ನಾವು ಮೆಂತ್ಯ ಸೊಪ್ಪು ಉಪಯೋಗಿಸೋದ್ರಿಂದ ಸಕ್ಕರೆ ಅಂಶ ದೇಹದಲ್ಲಿ ಸಕ್ಕರೆ ಅಂಶ ಕಡಿಮೆ ಆಗುತ್ತೆ. ಸೊಪ್ಪು ನೀವು ಎಲ್ಲಾ ಸಾಂಬಾರ್ ಮಾಡ್ಕೊಂಡು ತಿಂದ್ರು ಅಥವಾ ಸಾಂಬಾರ್ ಬರೀ ಸೊಪ್ಪಿನ ಅದೇ ಸೊಪ್ಪಿನ ಸಾಂಬಾರ್ ಮಾಡಿದ್ರು ಕಹಿ ಆಗಲ್ಲ. ಇನ್ನು ಮೆಂತ್ಯ ಕಾಳು ಬಂದು ಮೆಂತ್ಯ ಕಾಳನ್ನ ಏನ್ ಮಾಡ್ತಾರೆ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ತಾರೆ. ಕಾಳನ್ನ ಫ್ರೈ ಮಾಡ್ಕೊಂಡು ಪೌಡರ್ ಮಾಡ್ತಾರೆ, ಪೌಡರ್ ಮಾಡಿ ಒಂದು ಬಾಕ್ಸ್ ಅಲ್ಲಿ ಇಟ್ಕೋತಾರೆ. ಅಂದ್ರೆ ಸಕ್ಕರೆ ಕಾಯಿಲೆ ಇರೋರು ಏನ್ ಮಾಡ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಹಾಳು ಹೊಟ್ಟೆ ಅಂದ್ರೆ ಹೊಟ್ಟೆ ಏನು ತಗೊಂಡ್ಕೆ ನಮ್ಮ ಮುಂಚೆ ಒಂದು ಸ್ಪೂನು ಅಥವಾ ಅರ್ಧ ಸ್ಪೂನು ಮೆಂತ್ಯ ಪೌಡರ್ ಹಾಕೊಂಡು ನೀರು ಕುಡಿದು ಒಂದು ಅರ್ಧ ಗಂಟೆ ಬಿಟ್ಮೇಲೆ ಟೀ ಕಾಫಿ ಕುಡಿದ್ರೆ ನಮ್ಮಲ್ಲಿರ್ತಕ್ಕಂಥ ಸಕ್ಕರೆ ಅಂಶನ ಫುಲ್ ಕಂಟ್ರೋಲ್ ಮಾಡುತ್ತೆ ಅನ್ನೋ ಒಂದು ಇದೆ. ಅದು ಆಯುರ್ವೇದಿಕ್ಗಳಲ್ಲಿ ತುಂಬಾ ಉಪಯೋಗಿಸ್ತಾರೆ ಮೆಂತ್ಯ ಕಾಳನ್ನ. ಅದ್ರ ಜೊತೆಗೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ಮೆಂತ್ಯ ಕಾಳನ್ನ ನೆನೆ ಹಾಕ್ಬಿಟ್ಟು ಅದನ್ನ ರುಬ್ಬಿ ತಲೆಗೆ ಹಚ್ಚಿದ್ರೆ, ಅಂದ್ರೆ ನಾವು ಕಂಡೀಷನರ್ ಅಂತ ಹೇಳ್ತೀವಲ್ಲ ಈಗಿನ ಕಾಲದಲ್ಲಿ ಕಂಡೀಷನರ್, ಆಗಿನ ಕಾಲದಲ್ಲಿ ಅದು ಕಂಡೀಷನರ್ ಅಂದ್ರೆ ಮೆಂತ್ಯ ಕಾಳು ಚೆನ್ನಾಗಿ ನೆನೆಸ್ಬಿಟ್ಟು ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಕೂದಲು ಸಮೇತ ಬುಡದಿಂದ ತುದಿವರೆಗೂ ಚೆನ್ನಾಗಿ ಹಚ್ಚಿ ಅದನ್ನ ಮಸಾಜ್ ಮಾಡಿ 1 ಅವರ್ 2 ಅವರ್ಸ್ ಬಿಟ್ಟು ಸ್ನಾನ ಮಾಡಿದ್ರೆ ಒಳ್ಳೆ ಹೊಳಪು ಬರುತ್ತೆ, ಡ್ಯಾಂಡ್ರಫ್ ಇರಲ್ಲ, ಆಮೇಲೆ ಕೂದಲು ಉದುರೋದು ತುಂಬಾ ಕಡಿಮೆ ಆಗುತ್ತೆ, ಉದ್ದನಾಗೆ ಬೆಳೆಯುತ್ತೆ. ತುಂಬಾ ಹೇಳ್ತಾರೆ ಅದನ್ನ, ಡ್ಯಾಂಡ್ರಫ್ ಆಗಲ್ಲ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೂ ನಿಮಗೆ ಶೈನಿಂಗ್ ಬರಬೇಕು ಅಂದ್ರೆ ಒಂದ್ 2 ಹನಿ ನಿಂಬೆ ರಸ ಅದ್ರ ಜೊತೆಗೆ ಹಾಕೊಂಡು ತಲೆಗೆ ಹಚ್ಚಿದ್ರೆ ಕೂದಲು ಒಳ್ಳೆ ಸ್ಮೂತ್ ಆಗಿ ಬರುತ್ತೆ, ಉದ್ದ ಬೆಳೆಯುತ್ತೆ ಅಂತ ಹೇಳ್ತಾರೆ. ಒಂದು ಇನ್ನೊಂದು ಮೇಡಮ್ ಅಂದ್ರೆ ಮೆಂತ್ಯ ಕಾಳನ್ನ ನಾವು ಡೈರೆಕ್ಟ್ ತಿನ್ನಕ್ ಹೋದ್ರೆ ಕಹಿ ಕಹಿ ಅಂತ ಯಾರು
0: ತಿನ್ನಕ್ಕೆ
2: ಆಗಲ್ಲ. ಆದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಮೆಂತ್ಯ ಕಾಳನ್ನ ನೆನಿಟ್ಟು ನಾವ್ ಹೆಂಗೆ ಹೆಸರು ಕಾಳನ್ನ ಮೊಳಕೆ ಬರಸ್ತೀವಲ್ಲ, ಮೊಳಕೆ ಅಂದ್ರೆ ಜಾಸ್ತಿ ಉದ್ದ ಬರಬಾರ್ದು, ಮೊಳಕೆ ಚಿಕ್ಕದಾಗಿರ್ಬೇಕು, ಮೊಳಕೆ ಯಾವುದೇ ಕಾಳಾಗ್ಲಿ ಮೊಳಕೆ ಉದ್ದ ಬರಕ್ ಬಿಡಬಾರ್ದು, ಕಾಣ್ಬೇಕು ಕಣ್ಣಿಗೆ ಅಷ್ಟೇನೆ, ಮೊಳಕೆ ಬರುತ್ತೆ ಅಂತ ಗೊತ್ತಾಗ್ಬೇಕು ಅಷ್ಟೇ, ಇದ್ರೆ ಸಾಕು ಅದ್ರಲ್ಲಿ ತುಂಬಾ ಅಂಶ ಇರುತ್ತೆ. ಅದು ಉದ್ದ ಜಾಸ್ತಿ ಆದಂಗೆಲ್ಲ ಅಂಶಗಳು ಕಡಿಮೆ ಆಗ್ತಾ ಹೋಗುತ್ತೆ ಬೀಜದಲ್ಲಿ. ಹಾಗಾಗಿ ಸ್ವಲ್ಪ ಮೊಳಕೆ ಕಣ್ ಕಾಣಂಗಿದ್ರೆ ಆಸು ಅದನ್ನ ತಗೊಂಡು ನಾವು ಹೆಂಗೆ ನಾವು ಹೆಸರುಕಾಳು ಮೊಳಕೆ ಹೊಡೆದು ಪಲ್ಯ ಮಾಡ್ತೀವೋ ಹಂಗ ಪಲ್ಯನು ಮಾಡ್ಬೋದು, ಅಥವಾ ಹಸಿದ್ ಬೇಯಿಸ್ಕೊಂಡು ಹಂಗೆ ಇದನ್ನ ಏನು ಕೋಸಂಬರಿ ತರನು ತಿಂತಾರೆ, ಕಹಿ ಅಂತ ಹೊರಟೋಗುತ್ತೆ. ಒಂದು ಇನ್ನೊಂದು ಮೆಂತೆ ಕಾಳನ್ನ ನಾವು ಈಗ ನಮ್ಗೆ ಸ್ಥೂಲ ದೇಹ ನಮ್ಮಂತ ದಪ್ಪ ಇರೋದು ನಮ್ಗೆ ಕೊಬ್ಬಿನಂಶ ಜಾಸ್ತಿ ಇದೆ ಅನ್ನೋರ್ಗೆ ಸ್ವಲ್ಪ ಅದನ್ನ ಕಮ್ಮಿ ಮಾಡ್ಕೋಬೇಕು ಅಂದ್ರೆ ಆಯುರ್ವೇದಿಕ ಅಲ್ಲಿ ಏನ್ ಹೇಳಿದಾರೆ ಅಂದ್ರೆ ಧನಿಯಾ ಬೀಜ ಒಂದು ಸ್ಪೂನ್, ಧನಿಯಾ ಬೀಜ ಒಂದು ಸ್ಪೂನ್, ಇದು ಮೆಂತ್ಯ ಕಾಳು ಅವನ್ನ ನೈಟ್ ನೆನೆಡ್ಬೇಕು. ಬೆಳಗ್ಗೆ ಎದ್ದು ನಿಮಗೆ ಬೇಯಿಸಕಾದ್ರೆ ಬೇಯಿಸ್ಕೊಳ್ಳಿಲ್ಲ ಹಸಿ ನೀರು ಅದ್ ನೀರು ಇರುತ್ತಲ್ಲ ಅದನ್ನ ಕುಡಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಸಕ್ಕರೆ ಅಂಶ ಕಡಿಮೆ ಆಗಿ ಕೊಬ್ಬಿನಂಶನೂ ಕಡಿಮೆ ಆಗುತ್ತೆ, ಮತ್ತೆ ನಮ್ಗಿನ್ನೂ ಚೆನ್ನಾಗಿ ನಾವು ಇನ್ನೂ ಸ್ಲಿಮ್ ಆಗಬೇಕು ನಮ್ಗೇನು ತೊಂದರೆ ಬರಬಾರ್ದು ಅಂದ್ರೆ ಆ ನೀ ಅದನ್ನ ಅವೆರಡನ್ನೂ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನ ಇದನ್ನ ತಕ್ಕೊಂಡು ನೀರು ತಕ್ಕೊಂಡು ಆ ನೀರಿಗೆ ಒಂದು ಸ್ಪೂನು ಜೇನುತುಪ್ಪ ಒಂದ್ ಎರಡು ಡ್ರಾಪ್ ನಿಂಬೆ ರಸ ಹಾಕೊಂಡು ಕುಡಿತಾ ಬಂದ್ರೆ ಕೈಕಾಲು ನೋವು ಮೈ ನೋವು ಕೀಲು ನೋವು ಯಾವ್ದು ಇರಲ್ಲ. ಒಂದು ನಮ್ ಬೇಡವಾದಂತಹ ಎಕ್ಸ್ಟ್ರಾ ಬೊಜ್ಜು ಅಂತ ನಾವ್ ಹೇಳ್ತೀವಲ್ಲ ಬೊಜ್ಜು ಅಂತ ಹೇಳ್ತೀವಿ ಕನ್ನಡದಲ್ಲಿ, ಅದ ಆತರ ಇದ್ದಂದ್ರೆ ನಮ್ಗೆ ಕೆಲವೊಬ್ರಿಗೆ ಸೊಂಟ ಸುತ್ತ ಇರುತ್ತೆ, ಕೆಲವೊಬ್ರು ಕೈ ಸುತ್ತ ಇರುತ್ತೆ, ಆತರ ಬಾಡಿನಲ್ಲಿ ಕೆಲವೊಂದ್ ಟೈಮ್ ಎಕ್ಸ್ಟ್ರಾ ಪಾರ್ಟ್ಸ್ ಬರುತ್ತೆ ಅದೆಲ್ಲ ಹೊರಟೋಗುತ್ತೆ ಅನ್ನೋ ಒಂದಿದೆ ಅದು ಆಗಿದೆ ಟೇಸ್ ಮಾತ್ರ ತುಂಬಾ ಕಡಿಮೆ ಆಗುತ್ತೆ. ಒಂದು ಸಕ್ಕರೆ ಅಂಶ ಕಮ್ಮಿ ಆಗಿರೋದ್ರಿಂದ ಲವಲವಿಕೆಯಾಗಿ ಓಡಾಡ್ತಾರೆ ಜನ, ಅಂದ್ರೆ ವಯಸ್ಸಾದ್ರೆ ಸಕ್ಕರೆ ಅಂಶ ಎಲ್ಲಾದ್ರೂ ಸುಸ್ತಾಗಲ್ಲ, ಹಾಗಾಗಿ ಅದನ್ನ ಸಕ್ಕರೆ ಅಂಶನೂ ಕಮ್ಮಿ ಮಾಡ್ಕೋಬಹುದು ಬೊಜ್ಜನ್ನು ಕಮ್ಮಿ ಮಾಡ್ಕೋಬಹುದು ಅಂತ
0: ಒಂದು ಇರ್ಬೋದು ಅಂತ
2: ಹೇಳ್ತಾರೆ. ಈ ನೋಡಿ ಈ ನಮ್ಮ ಮೆಂತೆ ಕಾಳನ್ನ ನಮ್ಮ ಪೂರ್ವಜರು ಏನ್ ಮಾಡ್ತಾ ಇದ್ರು ಅಂದ್ರೆ ನೆನೆ ಹಾಕ್ಬಿಟ್ಟು ಅದ್ರ ಜೊತೆಗೆ ಪೇಪರ್ ಹಾಕಿ ರುಬ್ಬಿ ಮರಗಳಿಗೆ ಹಂಟಿಸ್ಬಿಟ್ಟು ಅದನ್ನ ಉಪಯೋಗಿಸ್ ಮಾಡ್ತಾ ಇದ್ರು ಅಂದ್ರೆ ಯಾವ್ದೇ ರೀತಿ ತೊಂದರೆ ಆಗ್ತಿರ್ಲಿಲ್ಲ, ಹುಳ ಹಿಡಿತಾ ಇರ್ಲಿಲ್ಲ.
0: ಹೌದು ಮೇಡಮ್.
2: ಆತರ ಮೆಂತೆ ಸೊಪ್ಪು ಅಂದ್ರೆ ಮೆಂತೆ ಕಾಳುಗಿನ ಮೆಂತೆ ಸೊಪ್ಪು ತುಂಬಾ ಉಪಯೋಗ ಇದೆ, ಅಷ್ಟೇ ಉಪಯೋಗ ಮೆಂತೆ ಕಾಳು ಇದೆ. ಎಲ್ಲಾದ್ರಲ್ಲೂ ಮೆಂತೆ ಕಾಳು ಯೂಸ್ ಮಾಡ್ತಾರೆ. ಒಂದು ನೀವು ಸಾಂಬಾರ್ ಪುಡಿ ಮಾಡಿದ್ರೆ ಮೆಂತೆ ಕಾಳು ಇದ್ರೆ ಸಾಂಬಾರ್ ಪುಡಿ ಸ್ಮೆಲ್ ಇಲ್ಲ. ನೀವು ನೋಡಿ ಜೀರಿಗೆ ಮೆಂತೆ ಇದ್ರು ಮಾತ್ರ ಸಾಂಬಾರ್ ಪುಡಿ, ಸಾಂಬಾರ್ ಪುಡಿಗಂತೂ ಬೇಕೇ ಬೇಕು
0: ಬೇಕೇ ಬೇಕು.
2: ಹಾಗಾಗಿ ನಿಮ್ಮ ಖನಿಜಾಂಶ ಜಾಸ್ತಿ ಮಾಡ್ಕೊಂಡ್ರೆ ಇದನ್ನ ಜಾಸ್ತಿ ಉಪಯೋಗಿಸ್ಕೊ ನೋಡಿ.
0: ಇಷ್ಟೊತ್ತು ನಾವು ತಗಳಲ್ಲಿ ಆಹಾರ ಪದಾರ್ಥಗಳು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ಹೇಳಿದ್ರಲ್ಲ ಮೇಡಮ್, ಈಗ ಪೇಸ್ಬೇಕ್ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಆಗ್ಲಿ ನೀವು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ.
2: ಪೇಸ್ಬೇಕು ಅಂದ್ರೆ ಈಗ ನಾವು ಅರ್ಜೆಂಟ್ ಈಗ ನಮ್ಗೆ ಹಳ್ಳಿ ಹೆಣ್ಮಕ್ಳು ಏನಾಗುತ್ತೆ ನಾಳೆ ಮದುವೆ ಇರುತ್ತೆ ಇವತ್ತು ಹೋಗಕ್ ಆಗಲ್ಲ ನಮ್ಗೆ ಎಲ್ಲಿ ಪಾರ್ಲರ್ ಹೋಗಕ್ ಆಗಲ್ಲ ಅಂದ್ರೆ ಮೊಸರು ನಮ್ಮ ಮನೇಲೆ ಇರುತ್ತೆ ಮೊಸರು.
0: ಹೌದು
2: ಮೊಸರು ಅಕ್ಕಿ ಹಿಟ್ಟು ಆಮೇಲೆ ನಿಂಬೆಹಣ್ಣು. ನಿಂಬೆಹಣ್ಣು ಸಿಗಲ್ಲ ಈಗೆಲ್ಲ ಒಂದೊಂದ್ಸತಿ 8 ರೂಪಾಯಿ ಆಗ್ಬಿಡುತ್ತೆ ನಿಂಬೆಹಣ್ಣು ಯಾರೋ ತರಲ್ಲ. ಈ ಏರಿಯಾದಲ್ಲಿ ಟೊಮೊಟೊ ಬೇಕಾದಷ್ಟು ಸಿಗುತ್ತೆ. ಟೊಮೊಟೊ ರಸ ಅಂದ್ರೆ ಟೊಮೊಟೊ ರಸನ ಹಿಂಡಿ ಬಿಟ್ಟು ಟೊಮೊಟೊ ರಸ ಮತ್ತೆ ಅರಿಶಿನ ಚೆನ್ನಾಗಿ ಕಲಸ್ಬೇಕದನ್ನ. ಅಕ್ಕಿ ಹಿಟ್ಟು ಮೊಸರು ಟೊಮೊಟೊ ರಸ ಅರಿಶಿನ ನಾಲ್ಕನ ಸೇರಿ ಚೆನ್ನಾಗಿ ಕಲಸ್ಕೊಂಡು ಬೀಟ್ ಮಾಡ್ಕೊಂಡು ಅದನ್ನೇನ್ ಮಾಡ್ಬೇಕಂದ್ರೆ ಕಣ್ಣು ಸುತ್ತ ಮತ್ತೆ ಇದು ಹುಬ್ಬಿನ ಸುತ್ತ ಬಿಡ್ಬೇಕು. ಯಾಕೆಂದ್ರೆ ಹುಬ್ಬಿನ ಸುತ್ತ ಹೋದ್ರೆ ಇದು ಹುಬ್ಬು ಕರ್ಗೋಗ್ಬಿಡುತ್ತೆ. ಅದಕ್ಕೇನ್ ಮಾಡುದು ಹಚ್ಕೊಂಡು 10 ನಿಮಿಷ ಸುಮ್ಮನೆ ಇರ್ಬೇಕು ಅಂದ್ರೆ ಫೇಸ್ ಪ್ಯಾಕ್ ಹಾಕೊಂಡಿ ನೀವು ಯಾರೇ ಕೆಲಸ ಮಾಡ್ಕೊಳ್ಳಿ 10-15 ನಿಮಿಷ ಬಿಟ್ಟು ಕುತ್ತಿಗೆ. ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಹೆಣ್ಮಕ್ಳಿಗೆ ಬರೋದೇ ಕುತ್ತಿಗೆ ಕಪ್ಪು.
0: ಹೌದು
2: ಏನು ಅನ್ಸಲ್ಲ ಆದ್ರೆ ಕುತ್ತಿಗೆ ಕೆಲವೊಬ್ರು ನೋಡಿ ನೀವು ತಾಳಿ ಹಾಕಿರೋ ಜಾಗದಲ್ಲಿ ಅದು ತಾಳಿ ಸರದಲ್ಲಿ ಬ್ಲಾಕ್ ಆಗಿ ಬಂದಿರುತ್ತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಅದಕ್ಕೆ ನೀವು ಪ್ಯಾಕ್ ಹಾಕೋಬೇಕು. ಕುತ್ತಿಗೆ ಸುತ್ತ ಪ್ಯಾಕ್ ಹಾಕೊಂಡು ಮುಖಕ್ಕೆ ಹಾಕೊಂಡು ಒಂದು 10 ನಿಮಿಷ ಅಥವಾ 1/2 ಗಂಟೆ ಬಿಟ್ಟರು ಪರವಾಗಿಲ್ಲ. ಆಮೇಲೆ ನಿಧಾನಕ್ಕೆ ತಣ್ಣೀರಲ್ಲಿ ಮುಖ ತೊಳೆದ್ರೆ ಅಲ್ಲ ಯಾವ ಬ್ಯೂಟಿ ಪಾರ್ಲರ್ ಬೇಡ ಏನು ಬೇಡ ಆ ತರ ಇರುತ್ತೆ ಮೇಡಮ್ ಮಾಡ್ಕೊಳ್ಳಿ. ಅದನ್ನ ಮೆಂತೆ ಕಾಳಿನ ಇದಿರುತ್ತಲ್ಲ ಅದನ್ನ ರುಬ್ಬಬೇಕು. ಮೆಂತೆ ಕಾಳನ್ನ ಚೆನ್ನಾಗಿ ರುಬ್ಕೊಂಡು ಅದಕ್ಕೆ 2 ಹನಿ ಇದು ಜೇನುತುಪ್ಪ. ಇಲ್ಲ ನೀವು ಜೇನುತುಪ್ಪ ನನಗೆಲ್ಲ ಮನೆಗೆ ಸಿಗಲ್ಲ, ಕೆಲವ್ರ ಮನೇಲಿ ಇರಲ್ಲ, ಕೆಲವೊಮ್ಮೆ ಇರುತ್ತೆ. ಬೇಡ ಅಂದ್ರೆ
0: ನೀವು
2: ಇಲ್ಲ ಅಂದ್ರೆ ಇದು ನಿಂಬೆಹಣ್ಣು ನಿಂಬೆಹಣ್ಣಿನ ರಸನ ಅದಕ್ಕೆ ಹಾಕಿ ಅದಕ್ಕೆ ಜಾಸ್ತಿ ಇದನ್ನ ಹಾಕ್ಬೇಕಾಗುತ್ತೆ. ನಾವು ಏನು ಅರಿಶಿನ ಪುಡಿ ಅದನ್ನ ಎಲ್ಲ ಪೇಸ್ಟ್ ಮಾಡಿಕೊಂಡು ಫುಲ್ ಮುಖಕ್ಕೆಲ್ಲ ಕವರ್ ಮಾಡಿಕೊಂಡ್ರೆ ಅವಾಗೇನಾಗುತ್ತೆ ನಮಗೆ ಬೇಡವಾದ ಕೂದಲು ಅಂದ್ರೆ ನಮ್ಗೆ ಇಲ್ಲಿ ಗದ್ದದ ಮೇಲೆ ಕೆಲವೊಬ್ರಿಗೆ ಇರುತ್ತೆ ಹೆಣ್ಮಕ್ಳಿಗೆ ಬೇಡವಾದ ಹೇರ್ಸ್ ಇರುತ್ತೆ ಮುಖದ ಮೇಲೆ, ಆ ಮುಖದ ಮೇಲೆ ಹೇರ್ಸ್ನೆಲ್ಲ ಅದು ತೆಗೆಯುತ್ತೆ ರಿಮೂವ್ ಮಾಡುತ್ತೆ ಗ್ಲೋ ಬರುತ್ತೆ ಮುಖ. ಅದರಲ್ಲೂ ಪೌಡರ್ ನಾವು ಇಲ್ಲ ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬಾ ಒಳ್ಳೇದು.
0: ಈಗಿನ ಕಾಲದಲ್ಲಂತೂ ಹೆಣ್ಮಕ್ಳು ಬ್ಯೂಟಿ ಪಾರ್ಲರ್ ಹೋಗ್ಬಿಟ್ಟು ಕೆಮಿಕಲ್ಸ್ ಅವು ಇವು ಎಲ್ಲ ಲಿಕ್ವಿಡ್ ಗಳೆಲ್ಲ
2: ಮಾಡ್ತಾರೆ ಮೇಡಮ್. ಅವಾಗ
0: ಎಲ್ಲ ಮುಖ ಎಲ್ಲ ಒಂಥರ ಅಜ್ಜಿ ತರ ಆಗ್ಬಿಟ್ಟಿರುತ್ತೆ ಮೇಡಮ್, ಮತ್ತೆ ಸ್ಕಿನ್ ನೋಡಕ್ಕೆ ಆಗಲ್ಲ, ಚಿಕ್ಕ ವಯಸ್ಸು ತರನೇ ಇರಲ್ಲ ಆತರ ಮಾಡ್ಕೋಬಾರ್ದೆ. ಒಟ್ಟಲ್ಲಿ ಈ ಟಿಪ್ಸ್ ಅನ್ನ ಯೂಸ್ ಮಾಡ್ಕೊಂಡ್ರೆ ತುಂಬಾ ಗ್ಲೋ ಆಗಿ
2: ತುಂಬಾ ಆಗುತ್ತೆ. ನೀವು ಇನ್ನೊಂದು ಗಮನಿಸಿ ಮೇಡಮ್, ಈ ಕೆಲವೊಬ್ಬ ಹೆಣ್ಮಕ್ಳು ಕೆನ್ನೆ ಅರಶಿನ ಹಚ್ತಾರೆ.
0: ಹೌದು ಮೇಡಮ್
2: ಅಲ್ವಾ, ಕೆನ್ನೆ ಅರಶಿನ ಹಚ್ತಾ ಇದ್ರು ಹಣೆ ಕುಂಕುಮ ಹಚ್ತಾ ಇದ್ರು ನೋಡಿ ಅವ್ರ ಕೆನ್ನೆ ಸುಖ ಬರಲ್ಲ. ನಾವು ಪಾರ್ಲರ್ ಹೋಗ್ಬಿಟ್ಟು ಬ್ಲೀಚಿಂಗ್ ಮಾಡಿಸಿದ್ರೆ ಅದು ಬ್ಲೀಚಿಂಗ್ ಮಾಡಿಸಿ 1/2 ಗಂಟೆ 3/4 ಗಂಟೆ ತಿರುಗಿಸ ಅಷ್ಟೊಂದು ಚೆನ್ನಾಗಿರುತ್ತೆ, ಮತ್ತೆ ಮೊದಲಿನ ಸ್ಟೇಜ್ಗೆ ಬರುತ್ತೆ. ಅದಕ್ಕೆ ಅವೇನು ಬೇಡ, ಈ ಕೆಮಿಕಲ್ ಇಲ್ದಕ್ಕಂತ ಈ ಸೈಡ್ ಎಫೆಕ್ಟ್ ಇಲ್ದಂತ ನಾವು ಮೆಂತ್ಯನ ಅಥವಾ ಅಕ್ಕಿ ಹಿಟ್ಟು ಇವನ್ನೆಲ್ಲ ಯೂಸ್ ಮಾಡಿದ್ರೆ ಮನೆಯಲ್ಲೇ ಯೂಸ್ ನಿಮಗೇನು ಬೇಡ ಅಂದ್ರೆ ಬೆಳಗ್ಗೆ ಎದ್ದು ನಿಮಗೆ ಈಗ ಏನು ಮಾಡೋಕ್ಕಾಗಲ್ಲ ನಿಮ್ ಕೈಲಿ ಅಂದ್ರೂ ಟೊಮೊಟೊ ಇರುತ್ತಲ್ಲ, ಒಂದು ಟೊಮೊಟೊನ ರಸನ ಕೈಲಿ ಹಾಕೊಂಡು ರಸ ತಗೊಂಡ್ಬಿಟ್ಟು ಮುಖಕ್ಕೆ ಹಾಕ್ಬಿಡಿ, ಏನು ಬೇಡ ಪ್ಯಾಕ್ ಬೇಡ, ಸುಮ್ಮನೆ ಮುಖಕ್ಕೆ ಹಾಕ್ಬಿಡಿ, ಮುಖಕ್ಕೆ ಹಾಕ್ಬಿಟ್ಟು ಅಡುಗೆ ಮಾಡ್ಕೊಳ್ಳಿ. ಅಡುಗೆ ಹೆಚ್ಚೋ ಮುಂದೆ ತರಕಾರಿ ಹೆಚ್ಚೋ ಮುಂದೆ ಅರ್ಧ ಟೊಮೊಟೊ ತಗೊಳ್ಳಿ, ಅದನ್ನ ಮುಖಕ್ಕೆ ಉಜ್ಜಿಬಿಟ್ಟು ಚೆನ್ನಾಗಿ ಅಡುಗೆ ಮಾಡ್ಕೊಳ್ಳಿ, ಅಡುಗೆ ಮಾಡ್ಕೊಂಡು ಎಲ್ಲ ಆದ್ಮೇಲೆ ಮುಖ ತೊಳಿರಿ, ಏನ್ ಫ್ರೆಶ್ ಆಗಿರುತ್ತೆ ಗೊತ್ತಾ
0: ಅಂತೀರಾ.
2: ಹಾ, ಆದ್ರೆ ಮಾಡಿ ನಿಜವಾಗ್ಲು ಅಡುಗೆ ಮಾಡೋ ಮುಂದೆ ಹೆಣ್ಮಕ್ಳಿಗೆ ಅದು ತುಂಬಾ ಒಳ್ಳೇದು, ಯಾವುದು ಮುಖದಲ್ಲಿ ಒಂದು ಕಲೆ ಇರಲ್ಲ, ಸುಖ ಬರಲ್ಲ, ಮಾಡಿ ಚೆನ್ನಾಗಿರುತ್ತೆ.
0: ಮೇಡಮ್, ಇದುವರೆಗೂ ನಮ್ಮ ರೇಡಿಯೋ ಕೇಂದ್ರದಲ್ಲಿ ಆರೋಗ್ಯಕರವಾದ ಮೆಂತೆ ಮತ್ತು ಕಾಳಿನ ಬಗ್ಗೆ ಸಲಹೆ ಮತ್ತು ಸೂಚನೆಯನ್ನ ತುಂಬಾ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ಅಂದ್ರೆ ಇದನ್ನ ಯಾವ ರೀತಿ ಬಳಸಬೇಕು, ಯಾವ ರೀತಿ ಆಹಾರ ಪದ್ಧತಿಯಲ್ಲಿ ಸೇವನೆ ಮಾಡಬೇಕು, ಯಾವ ರೀತಿ ಮಕ್ಕಳಿಗೆ ಯಾವ ರೂಪದಲ್ಲಿ ಕೊಟ್ಟರೆ ತಿಂತಾವೆ, ಇದ್ರ ಬಗ್ಗೆ ಮತ್ತೆ ಟಿಪ್ಸ್ ಒಂದು ಫೇಸ್ ವಾಶ್ ಬಗ್ಗೆ ತುಂಬಾ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ತಮಗೆ ನಮ್ಮ ಧ್ವನಿ ಸಮುದಾಯ ಬರಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಮೇಡಮ್. ಧನ್ಯವಾದಗಳು ಮೇಡಮ್.
2: ಧನ್ಯವಾದಗಳು ಮೇಡಮ್.
0: ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗ ಅದುವರೆಗೂ ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ನಮ್ಮ ಧ್ವನಿ 90.4 ಮೆಗಾಹರ್ಟ್ಸ್ FM ನಲ್ಲಿ.

0: Saraswati.
1: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿಯವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಸ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ. ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ. ಸೂರ್ಯಘರ್
4: ನಮಸ್ತೆ, ನನ್ನ ಹೆಸರು ರಮ್ಯಾ. ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ 90.4 ಮೆಗಾ ಹರ್ಟ್ ಎಫ್ಎಂ ಬೂದಿಕೋಟೆ.
2: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹೀ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
3: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್.

0: சம்பத்மதி. ಮರಡ ನಡುವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವವರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರಿಯ ಕೇಳುಗರೆ, ಈ ದಿನದ ಕಾರ್ಯಕ್ರಮ ನಮ್ಮ ನಿಮ್ಮ ಮೆಚ್ಚಿನ ಹಾನಿಲೋಕ ಕಾರ್ಯಕ್ರಮದಲ್ಲಿ ಈ ದಿನ ಅಜ್ಜಿ ಸಾಕಿದ ಹುಂಜ ಎನ್ನುವ ಪುಟ್ಟ ಕಥೆಯನ್ನ ನಿಮ್ಮೆಲ್ಲರಿಗೂ ತಿಳಿಸಲು ಹಾಜರಿದ್ದಾರೆ ಕುಮಾರಿ ಜ್ಯೋತಿಕಾರ್ ಅವರು. ಇವರು ಬೂದಿಕೋಟೆ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುತ್ತಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ನಿಮ್ಮ ನಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣವೆ. ಕಾರ್ಯಕ್ರಮಕ್ಕೆ ಸ್ವಾಗತ ಜ್ಯೋತಿಕಾ ಅವರೇ.
1: ನಮಸ್ಕಾರ
0: ಜ್ಯೋತಿಕಾ ಅವರೇ. ತಮ್ಮ ಒಂದು ಕಿರುಪರಿಚಯದೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜ್ಯೋತಿಕಾ. ನಾನು ಬೂದಿಕೋಟೆ ಗ್ರಾಮದ ನಿವಾಸಿ. ನಾನು 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಈ ದಿನ ನಾನು ಹೇಳುತ್ತಿರುವ ಕಥೆಯ ಹೆಸರು ಅಜ್ಜಿ ಸಾಕಿದ ಹುಂಜ. ಒಂದು ಊರಿನಲ್ಲಿ ವಯಸ್ಸಾದ ಅಜ್ಜಿಯೊಬ್ಬಳು ವಾಸವಾಗಿದ್ದಳು. ಅವಳು ತನ್ನ ಮನೆಯ ಕೆಲಸಕ್ಕಾಗಿ ಇಬ್ಬರು ಹೆಣ್ಣು ಮಕ್ಕಳನ್ನು ಇಟ್ಟುಕೊಂಡಿದ್ದಳಲ್ಲದೆ ಜೊತೆಗೆ ಒಂದು ಹುಂಜವನ್ನು ಸಾಕಿಕೊಂಡಿದ್ದಳು. ಪ್ರತಿದಿನ ಬೆಳಿಗ್ಗೆ ಆ ಹುಂಜ ಸರಿಯಾಗಿ 5 ಗಂಟೆಗೆ ಜೋರಾಗಿ ಕೂಗುತ್ತಿತ್ತು. ಆಗ ಅಜ್ಜಿ ಎದ್ದು ಇಬ್ಬರು ಹೆಣ್ಣು ಮಕ್ಕಳನ್ನು ಎಬ್ಬಿಸಿ ಕೆಲಸ ಮಾಡುವಂತೆ ಹೇಳುತ್ತಿದ್ದಳು. ಆದರೆ ಅವರಿಬ್ಬರಿಗೆ ಇನ್ನೂ ಸ್ವಲ್ಪ ಹೊತ್ತು ಸುಖವಾಗಿ ನಿದ್ರಿಸಬೇಕೆನ್ನಿಸುತ್ತಿತ್ತು. ಅಜ್ಜಿ ಅದಕ್ಕೆಲ್ಲ ಆಸ್ಪದ ಕೊಡುತ್ತಿರಲಿಲ್ಲ. ಹೀಗಾಗಿ ಆ ಹೆಣ್ಣು ಮಕ್ಕಳು ವಿಪರೀತ ಬೇಸಾರ ಪಟ್ಟುಕೊಂಡಿದ್ದರು. ಒಮ್ಮೆ ಅವರಿಗೆ ಹುಂಜವು ಬೆಳಿಗ್ಗೆ ಕೂಗುವುದರಿಂದ ತಾನೇ ಅಜ್ಜಿ ನಮ್ಮನ್ನು ಎಬ್ಬಿಸಿ ಕೆಲಸ ಮಾಡಲು ಹೇಳುವುದು, ಹುಂಜವೇ ಇಲ್ಲದಿದ್ದರೆ ಆಗ ಅಜ್ಜಿ ನಮ್ಮನ್ನು ಅಷ್ಟು ಮುಂಚೆ ಎಬ್ಬಿಸಲು ಸಾಧ್ಯವಾಗುವುದಿಲ್ಲ ಎಂಬ ಯೋಚನೆ ಬಂದಿತು. ಕೂಡಲೇ ಅವರಿಬ್ಬರು ಸೇರಿಕೊಂಡು ಅಜ್ಜಿಗೆ ತಿಳಿಯದಂತೆ ಹುಂಜವನ್ನು ದೂರ ತೆಗೆದುಕೊಂಡು ಹೋಗಿ ಸಾಯಿಸಿಬಿಟ್ಟರು. ಇಬ್ಬರು ಮನೆಗೆ ಬಂದವರೇ ಇನ್ನೂ ಮುಂದೆ ತಾವಿಬ್ಬರು ಸುಖವಾಗಿ ನಿದ್ರೆ ಮಾಡಿ ನಿಧಾನವಾಗಿ ಏಳಬಹುದೆಂದು ಲೆಕ್ಕಾಚಾರ ಹಾಕುತ್ತಾ ಅಜ್ಜಿಗೆ ಹುಂಜದ ಬಗ್ಗೆ ಯಾವುದೇ ರೀತಿಯ ಅನುಮಾನ ಬರದಂತೆ ಆ ರಾತ್ರಿ ನೆಮ್ಮದಿಯಿಂದ ನಿದ್ರಿಸಿದರು. ಆದರೆ ಆ ರಾತ್ರಿ ಅವರು ತಾವಣಿಸಿದಂತೆ ಸುಖವಾಗಿ ನಿದ್ರಿಸಲು ಸಾಧ್ಯವಾಗಲಿಲ್ಲ. ಅವರ ನೆಮ್ಮದಿ ಮತ್ತಷ್ಟು ಹಾಳಾಯಿತು. ಕಾರಣ, ಹುಂಜವಿಲ್ಲದರಿಂದ ದಿನವೂ ಅವರಿಬ್ಬರನ್ನು 5 ಗಂಟೆಗೆ ಎಬ್ಬಿಸುತ್ತಿದ್ದ ಆ ಅಜ್ಜಿಗೆ ಸರಿಯಾದ ಸಮಯ ಅರಿವು ಇಲ್ಲವದರಿಂದ ಮುಂಜಾನೆ 4 ಗಂಟೆಗೆ ಅವರನ್ನು ಎಬ್ಬಿಸಿ ಕೆಲಸ ಮಾಡಲು ಆಜ್ಞಾಪಿಸಿದಳು. ಹೆಚ್ಚು ಬೇಸರವಾಗಿ ತಾವು ಅನ್ಯಾಯವಾಗಿ ಹುಂಜವನ್ನು ಕೊಂದು ಅರಿವಾಯಿತು. ಆದರೇನು, ಕಾಲ ಮಿಂಚು ಹೋಗಿತ್ತು. ಮತ್ತೆ ಅವರ 4 ಗಂಟೆಗೆ ಎದ್ದು ಕೆಲಸ ಮಾಡಬೇಕಾದ ಪರಿಸ್ಥಿತಿ ಉಂಟಾಯಿತು.
0: ಇದುವರೆಗೂ ಕೇಳಿದರೆಲ್ಲವೇ ಪುಟಾಣಿ ಲೋಕ ಕಾರ್ಯಕ್ರಮದಲ್ಲಿ ಅಜ್ಜಿ ಸಾಕಿದ ಹುಂಜದ ಬಗ್ಗೆ ಪುಟ್ಟದಾದ ಕಥೆಯನ್ನು ತುಂಬಾ ಸೊಗಸಾಗಿ ಜ್ಯೋತಿಕಾ ಅವರು ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ. ಧನ್ಯವಾದಗಳು ಜ್ಯೋತಿಕಾ ಅವರೇ.
1: ಧನ್ಯವಾದಗಳು
0: ಜ್ಯೋತಿಕಾ ಅವರೇ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.
1: ಥ್ಯಾಂಕ್ ಯು.
0: ಈಗ ಕೇಳಿ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ನಮ್ಮ ಧ್ವನಿ 90.4 MHz FM ನಲ್ಲಿ.

0: சம்பத்மணி.
1: ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ. ನಿಲಯದ ಮೊದಲನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ಮಧ್ಯಾಹ್ನ 12 ಗಂಟೆಗೆ. ಪ್ರೀತಿಯ ಕೇಳುಗರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳು.

0: Saraswati.
1: ಮೈರಾಡ ನೆರವಿನ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಇವರ ಸಹಭಾಗಿತ್ವದಲ್ಲಿ 30 ವರ್ಷದ ಯೋಗಾಭ್ಯಾಸದ ಕುರಿತು ಅನುಭವ ಹಂಚಿಕೆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಯುತ ಎಸ್ಎಚ್ ಮಹೇಶ್ವರಪ್ಪ, ಸಂಯೋಜನಾಧಿಕಾರಿ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆ ಮಾಲೂರು ರವರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಸರ್, ಮೊದಲಿಗೆ ತಮಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
2: ನಮಸ್ಕಾರ.
1: ಸತತವಾಗಿ 30 ವರ್ಷಗಳಿಂದ ನಿರಂತರವಾಗಿ ಯೋಗಾಭ್ಯಾಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ಇವತ್ತಿನ ದಿನ 9ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ಸೊ ಬಹಳ ಸಂತೋಷ ಆಗ್ತಾ ಇದೆ. ಸೊ ಮೊದಲಿಗೆ ಒಂದು ಒಂದು ತಮ್ಮ ಒಂದು ಹಿತ ನುಡಿ ಸರ್.
2: ಸರ್, ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ 1912 ಈಗಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತ ಶ್ರೀಯುತ ಮೋದಿಜಿಯವರು ಹೆಚ್ಚಿನ ಪ್ರಚಾರ ಕೊಡಬೇಕನ್ನೋ ಉದ್ದೇಶದಿಂದ, ಆ ಮೂಲಕ ಜನರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತೇಳಿ ಜಾರಿಗೆ ತಂದ್ರು.
1: ಹೌದು ಸರ್. ಈಗ ತಾವು 30 ವರ್ಷಗಳಿಂದ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಸೊ ಮೊದಲಿಗೆ ತಮ್ಮ ಒಂದು ವೈಯಕ್ತಿಕವಾಗಿ ನಾವು ಮಾತಾಡ್ತಾ ಹೋದಾಗ, ತಾವು ಯೋಗವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ತಮ್ಗೆ ಯಾರು ತುಂಬ ಸ್ಫೂರ್ತಿಯಾಗಿದ್ರು, ನಾನು ಒಂದು ಯೋಗವನ್ನು ಅಭ್ಯಾಸ ಮಾಡಬೇಕು, ಸೊ ಅದ್ರ ಬಗ್ಗೆ?
2: ನಾನು ಸರ್ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ 1983 ಕೈಗಾರಿಕೆ ವಿಸ್ತರಣಾಧಿಕಾರಿಯಾಗಿ ಕೆಲಸಕ್ಕೆ ಸೇರಿದೆ. ನಮ್ದು ಸ್ವಲ್ಪ ಎಕ್ಸಿಕ್ಯೂಟಿವ್ ಕೆಲಸ. ನಾನು ಹೊರಗಡೆ ಧೂಳಲ್ಲಿ ಓಡಾಡಿದ್ರೆ, ಬೇರೆ ಕಡೆ ನೀರು ಕುಡಿದ್ರೆ, ಅಥವಾ ಅಕಸ್ಮಾತ್ ಹೋಟೆಲ್ ಅಲ್ಲಿ ಚಾ ಉಪಹಾರ ಸೇವಿಸಿದ್ರೆ ನನ್ಗೆ ಗಂಟಲ್ ನೋವು ಬರ್ತಾ ಇತ್ತು ಕೂಡಲೇ.
1: ಹೌದು.
2: ಆಗ ಇದಕ್ಕೆ ಪರಿಹಾರವಾಗಿ ಕೆಲವು ಇಂಗ್ಲಿಷ್ ಮೆಡಿಸಿನ್ಸ್ ಅಂತ ತಗೊಂಡೆ, ಅದರಿಂದ ಉಪಶಮನ ಆಗಿಲ್ಲ. ಅದು ಅದಕ್ಕೋಸ್ಕರ ಒಬ್ಬರು ಯೋಗ ಮಾಡಿ ಅಂತೇಳಿ ಸಲಹೆ ಕೊಟ್ಟರು. ಆಗ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಸಂಪರ್ಕ ಸಿಕ್ತು.
1: ಹೌದು.
2: ಆಗ ನಾನು 45 ದಿವಸಗಳ ಶಿಬಿರಕ್ಕೆ ಸೇರಿದೆ 1990. ಆಗ 45 ದಿವಸಗಳ ಅಭ್ಯಾಸಕ್ಕೆ ಸೇರಿದಾಗ ಕೇವಲ 1 ವಾರದಲ್ಲಿ ಸಾಕಷ್ಟು ಸುಧಾರಣೆ ಕಾಣ್ತು ನನಗೆ.
1: ಗಂಟಲ
2: ನೋವಿನ, ಹೌದು ಸರ್, ಗಂಟಲ ನೋವಿನ ನಿವಾರಣೆ ಆಯ್ತು. ನಮ್ಮ ದೇಹಕ್ಕೆ ವಿಶೇಷವಾದ ಚೈತನ್ಯನೇ ಬಂತು. ಒಳ್ಳೆ ನಿದ್ದೆ ಆಗ್ತಾ ಇತ್ತು, ಒಳ್ಳೆ ಜೀರ್ಣ ಆಗ್ತಾ ಇತ್ತು, ಒಳ್ಳೆ ನಿದ್ದೆ ಆಗ್ತಾ ಇತ್ತು, ಒಳ್ಳೆ ಜ್ಞಾಪಕ ಶಕ್ತಿ ಬರ್ತಾ ಇತ್ತು, ತುಂಬಾ ಸುಧಾರಣೆ ಆಯ್ತು ಸರ್.
1: ಹೌದು. ಸೊ ತಮ್ಮ ಒಂದು ಆರೋಗ್ಯದಲ್ಲೇ ತಾವು ಒಂದು ಒಂದು ಲಾಭವನ್ನು ಕಂಡಿದ್ದೀರಾ, ಒಂದು ಯೋಗಾಭ್ಯಾಸವನ್ನು ಶುರು ಮಾಡಿದಲ್ಲಿ?
2: ಹೌದು. ನಮ್ಮ ಆರೋಗ್ಯ ಸಮಸ್ಯೆಯಿಂದನೇ ಯೋಗಕ್ಕೆ ಪಾದಾರ್ಪಣೆ ಆಯ್ತು, ಅದರಿಂದ ಪರಿಹಾರ ಸಹ ಸಿಕ್ತು ನನಗೆ.
1: ಸಿಕ್ತು ಸರ್. ಇನ್ನು ನಾವು ಪತಂಜಲಿ ಯೋಗ ಅಂತ, ನಾವು ಪತಂಜಲಿ ಮಹರ್ಷಿ ಏನು ಅವರೊಂದು ಯೋಗ ಸಾಕಷ್ಟು ಸೂತ್ರಗಳನ್ನು ಬರೆದಿದ್ದಾರೆ. ಸೊ ಸನಾತನ ಕಾಲದಿಂದಲೊಂದು ಯೋಗವನ್ನು ಅಭ್ಯಾಸಕ್ಕೆ ತಗೊಂಡ್ಬಂದಿದ್ದಾರೆ. ಸೊ ಅದ್ರ ಬಗ್ಗೆ ತಿಳಿಸೋದು,
2: 5000 ವರ್ಷಗಳ ಇತಿಹಾಸ ಇದೆ ಸರ್
1: ಯೋಗಕ್ಕೆ.
2: ಯೋಗಕ್ಕೆ.
1: ಹೌದು ಸರ್. ಇನ್ನು ಯೋಗ ಅಂತಂದಾಗ ಸಾಮಾನ್ಯ ವ್ಯಕ್ತಿಗೆ ಯೋಗ ಅಂತ ನಾವು ತಿಳಿಸುವಾಗ ಯಾವ ರೀತಿ ನಾವು ಅವರಿಗೆ ಈ ಮಾಹಿತಿನ ಹಂಚ್ಕೋಬಹುದು?
2: ಯೋಗ ಅಂದ್ರೆ ಸರ್ ಜೋಡಿಸುವುದು, ಕೂಡಿಸುವುದು.
1: ಹೌದು.
2: ಇಲ್ಲಿ ಮನಸ್ಸು ಮತ್ತು ದೇಹವನ್ನು ಸೇರ್ತಕ್ಕಂಥದ್ದಾಗಿರ್ಬೋದು, ಆ ತರ ಸಹ ತಗೋಬಹುದು. ನಮ್ಮ ಮನಸ್ಸು ಬಹಳ ಚಂಚಲ ಇರ್ತದೆ, ಅದನ್ನ ಯೋಗದ ಮೂಲಕ ಹಿಡಿದಿಟ್ಕೊಳ್ಬಹುದು. ಅಂದ್ರೆ ನಮ್ಮ ದೇಹದ ಜೊತೆ ಸಂಪರ್ಕವನ್ನು ಮಾಡಿ ನಮ್ಮ ಯೋಗವನ್ನು ಗಮನಿಸ್ತಕ್ಕ, ನಮ್ಮ ದೇಹವನ್ನ ಗಮನಿಸ್ತಕ್ಕಂತ ಒಂದು ವ್ಯವಸ್ಥೆ ಯೋಗದಿಂದ ಆಗ್ತದೆ.
1: ಹೌದು.
2: ನಮ್ಮನ್ನೇ ನಾವು ಗಮನಿಸೋದು.
1: ಅಂದ್ರೆ ನಮ್ಮ ಈ ಒಟ್ಟಾರೆಯಾಗಿ ದೇಹ, ಮನಸ್ಸು, ಈ ಒಂದು ಎಲ್ಲವನ್ನು ಒಂದು ಕಡೆ ಕೇಂದ್ರೀಕರಿಸತಕ್ಕಂಥದ್ದು. ಹೌದು ಸರ್. ಇನ್ನು ಯೋಗದಲ್ಲಿ ಈಗಾಗಲೇ ನಾವು ನೋಡ್ತಾ ಇದ್ದಾಗ ನೀವು ಪತಂಜಲಿ ಮಹರ್ಷಿ ಬಗ್ಗೆ ಸಾಕಷ್ಟು ವಿಧಾನಗಳು ಇದಾವೆ. ಸೊ ಈಗ ತಾವು ಒಂದು 30 ವರ್ಷದಿಂದ ಎಷ್ಟು ವಿಧಾನಗಳನ್ನು ತುಂಬಾ ಲೀಲಾಜಾಲವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ?
2: ಅದರಲ್ಲಿ ಈಗ ಪ್ರಥಮವಾಗಿ ಕನಿಷ್ಠ 1.5 ಗಂಟೆ ನಮ್ಮ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಕನಿಷ್ಠ 1.5 ಗಂಟೆ ಅಭ್ಯಾಸ ಮಾಡ್ತಕ್ಕಂಥ, ಮೊದಲು ಫ್ರೀ ಎಕ್ಸಸೈಜ್, ವಾರ್ಮ್ ಅಪ್ ಎಕ್ಸಸೈಜ್.
1: ಹೌದು.
2: ನಂತರ ಸೂರ್ಯ ನಮಸ್ಕಾರ, ಪ್ರತಿನಿತ್ಯ 13 ಸೂರ್ಯ ನಮಸ್ಕಾರ ಮಂತ್ರಗಳೊಂದಿಗೆ. ನಂತರ ನಿಂತು ಮಾಡುವ ಆಸನಗಳು, ನಂತರ ಕುಳಿತು ಮಾಡುವ ಆಸನಗಳು, ನಂತರ ಹೊಟ್ಟೆ ಮೇಲೆ ಮಲಗಿ ಮಾಡತಕ್ಕಂಥ ಆಸನಗಳು, ನಂತರ ಬೆನ್ ಮೇಲೆ ಮಲಗಿ ಮಾಡತಕ್ಕಂಥ ಆಸನ, ಇದ್ರ ಜೊತೆಗೆ ಸರ್ವಾಂಗಾಸನ, ಶಿರ್ಸಾಸನ, ಈ ರೀತಿ ಸುಮಾರು 100ಕ್ಕೂ ಹೆಚ್ಚು ಆಸನಗಳಿದೆ. ಇದನ್ನ ಪ್ರತಿ ದಿವಸ ಅಭ್ಯಾಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಬ್ಯಾಚ್ ವೈಸ್ ಮಾಡಿ, ಇವತ್ತು ಈ ಒಂದು ತಂಡ ಒಂದ್ ಬ್ಯಾಚ್, ನಾಳೆ ಒಂದ್ ಬ್ಯಾಚ್, ನಾಡಿದ್ದು ಒಂದ್ ಬ್ಯಾಚ್, ಈ ರೀತಿ ವಿಂಗಡಿಸಿ ಯೋಗವನ್ನ ಅಭ್ಯಾಸ ಮಾಡೋದಕ್ಕಂತ ಬರ್ತಾ ಇದೆ.
1: ಹೌದು ಸರ್. ಈಗ ನೀವು ವಿಂಗಡಣೆ ಎಲ್ಲ ಮಾಡ್ಬಿಟ್ಟು ಬ್ಯಾಚ್ ವೈಸ್ ಮಾಡ್ತಾರೆ, ಇನ್ನು ಯೋಗಕ್ಕೆ ಒಂದು ಸೂಕ್ತವಾದ ಸಮಯ, ಯಾಕಂದ್ರೆ ನಾವು ಪ್ರತಿ ದಿನದ ಜೀವನದಲ್ಲಿ ಅದು ತುಂಬಾ ಬಹಳ ಮುಖ್ಯ ಆಗಿರುತ್ತೆ
2: ಸರ್. ಅತ್ಯಂತ ಪ್ರಶಾಂತವಾದ ಸಮಯ ಅಂದ್ರೆ ಬೆಳಿಗ್ಗೆ ಸರ್. ಬೆಳಿಗ್ಗಿನ ಜಾವ 5 ಗಂಟೆ ನಂತರ ಆರು ಗಂಟೆ ಒಳಗಡೆ ಪ್ರಾರಂಭ ಮಾಡಿ ಏಳುವರೆಗೆ ಮುಗಿಸೋದು ಅತ್ಯಂತ ಸೂಕ್ತವಾದ ಸಮಯ. ಏಕೆಂದ್ರೆ ವಾತಾವರಣ ಶುದ್ಧವಾಗಿರ್ತದೆ, ಮನಸ್ಸು ಪ್ರಶಾಂತವಾಗಿರ್ತದೆ. ಹೀಗಾಗಿ ತುಂಬಾ ಸೂಕ್ತವಾದ ಸಮಯ ಬೆಳಿಗ್ಗೆ 5:30 to 7:00.
1: ಹೌದು, ಅಂದ್ರೆ ನಮ್ಗೆ ಬೆಳಗಿನ ಜಾವ ಅಂತಂದಾಗ ನಮ್ಗೆ ಯಾವುದೇ ರೀತಿಯಾದಂತ ಒತ್ತಡ ಇರುವುದಿಲ್ಲ ವಿಶೇಷವಾಗಿ. ನಾವು
2: ಮತ್ತೆ ನಾವು ತಿಂದಂತ ಆಹಾರ ಎಲ್ಲ ಜೀರ್ಣ ಆಗಿರುತ್ತೆ.
1: ಹೌದು, ಒಂದು ಖಾಲಿ ಹೊಟ್ಟೆಯಲ್ಲಿ ಇರ್ತೀವಿ ಆ ಒಂದು ಸಂದರ್ಭದಲ್ಲಿ.
2: ಹೌದು
1: ಸರ್. ಇನ್ನು ಯೋಗಕ್ಕೂ ನಮ್ಮ ಆರೋಗ್ಯಕ್ಕೂ ಇರೋ ಒಂದು ಅವಿನಾಭಾವ ಸಂಬಂಧ ನಾವು ಈಗಾಗಲೇ ನೋಡ್ತಾ ಇದ್ದಂಗೆ. ಹೌದು, ಇದಕ್ಕೆರಡಕ್ಕೂ ಒಂದು
2: ಯೋಗ ಮತ್ತು ಹೌದು ಯೋಗ ಮತ್ತು ಆರೋಗ್ಯ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಸರ್.
1: ಹೌದು,
2: ಹೀಗಾಗಿ ಪ್ರತಿನಿತ್ಯ ಯೋಗ ಮಾಡೋದ್ರಿಂದ 1:30 ಗಂಟೆ ಯೋಗ ಮಾಡೋದ್ರಿಂದ ಇನ್ನು 22:30 ಗಂಟೆ ಅತ್ಯಂತ ಆರೋಗ್ಯಕರವಾಗಿರ್ಬೇಕು. ಪ್ರತಿದಿವಸ ಅಭ್ಯಾಸ ಮಾಡತಕ್ಕಂಥದ್ದು ಮುಖ್ಯ.
1: ಹೌದು ಸರ್. ಹಾಗೆ ಅದೇ ರೀತಿ ಇನ್ನು ಯಾವೆಲ್ಲ ಕಾಯಿಲೆಗಳನ್ನು ನಾವು ದೂರ ಮಾಡಬಹುದಾಗುತ್ತೆ ಯೋಗ ಮಾಡೋದ್ರಿಂದ?
2: ಇದರಲ್ಲಿ ಪ್ರತಿಯೊಂದು ಸರ್, ಹಾರ್ಟ್ ಪ್ರಾಬ್ಲಮ್ ಇಂದ ಹಿಡಿದು ಹೃದಯ ಸಂಬಂಧಿ ಕಾಯಿಲೆಗಳು ಇರ್ಬೋದು, ಸಕ್ಕರೆ ಕಾಯಿಲೆ ಇರ್ಬೋದು, ಇದು ಬ್ಲಡ್ BP ಯಾವುದೇ ಕಾಯಿಲೆಯನ್ನ ಸಹ ದೂರ ಮಾಡತಕ್ಕಂತ ಇದು ಸಾಧನ. ಇದೊಂದು ಯೋಗ ಒಂದು ಸಾಧನ. ಎಲ್ಲಾ ಕಾಯಿಲೆಗಳನ್ನ ದೂರ ಮಾಡಲಿಕ್ಕೆ ಇವನ್ನ ಐ ಸೈಟ್ ಇಂದ ಹಿಡಿದು ಪ್ರತಿಯೊಂದು ಮುಖದ ಕಾಂತಿಯನ್ನು ಹೆಚ್ಚಿಕೊಳ್ಳೋದು, ಆರೋಗ್ಯ ದೇಹ ದಾರ್ಢ್ಯವನ್ನು ರಕ್ಷಿಸತಕ್ಕಂಥದ್ದು ಪ್ರತಿಯೊಂದು ಸಹ ಇದರಲ್ಲಿದೆ. ಪ್ರತಿಯೊಂದು ಕಾಯಿಲೆಯನ್ನು ದೂರ ಮಾಡತಕ್ಕಂತ ಶಕ್ತಿ ಯೋಗಕ್ಕಿದೆ.
1: ಹೌದು, ಎಲ್ಲಿ ಪ್ರತಿ ಮನೆ ಮನೆಯಲ್ಲಿ ಯೋಗವನ್ನು ಅಭ್ಯಾಸ ಮಾಡಿದಾಗ ಯಾವುದೇ ಕಾಯಿಲೆಗಳನ್ನು ಸಹ ನಾವು ಹತ್ತಿರ ಬಾರದ ರೀತಿಯಲ್ಲಿ ನಾವು ನೋಡ್ಕೋಬಹುದಾಗುತ್ತೆ. ಹೇಳಿದಾಗೆ
2: ಖಂಡಿತ ಖಂಡಿತ ಸರ್, ಯಾವುದೇ ಒತ್ತಡ ಇಲ್ಲದೆ ಜೀವನವನ್ನ ಮಾಡಬಹುದು ಯೋಗದಿಂದ.
1: ಹೌದು ಸರ್. ಇನ್ನು ಈಗ ಯೋಗದಿಂದ ಒಂದು ವಿಶೇಷವಾಗಿ ನಾವು ಮಕ್ಕಳಿಗೆ ಒಂದಿಷ್ಟು ಮಕ್ಕಳಿಗೂ ಸಹ ನಾವು ಯಾವ ಒಂದು ವಯಸ್ಕರರ ನಂತರ ನಾವು ಮಕ್ಕಳನ್ನು ಸಹ ತೊಡಗಿಸ್ಕೋಬಹುದಾಗುತ್ತೆ ಯೋಗದಲ್ಲಿ?
2: ಹೌದು ಸರ್, ಕನಿಷ್ಠ 12 ವರ್ಷದ ನಂತರ ಮಕ್ಕಳನ್ನ ಯೋಗಕ್ಕೆ ತೊಡಗಿಸಬಹುದು ಸರ್. ಅದರಿಂದ ಅವರಿಗೆ ಜ್ಞಾಪಕ ಶಕ್ತಿ ತುಂಬಾ ವೃದ್ಧಿ ಆಗ್ತದೆ. ಜ್ಞಾಪಕ ಶಕ್ತಿ ಈಗ ಒಂದು ಶಿಸ್ತನ್ನ ಮೂಡಿಸಬಹುದು ಅವ್ರ ಜೀವನದಲ್ಲಿ ಯೋಗ ಅಭ್ಯಾಸದಿಂದ. ಆರೋಗ್ಯ ಕಾಪಾಡುವುದರ ಜೊತೆಗೆ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸುವುದರ ಜೊತೆಗೆ ಅವರಿಗೊಂದು ಶಿಸ್ತನ್ನ ಕೊಡಬಹುದು ಮಕ್ಕಳಲ್ಲಿ.
1: ಹೌದು, ಶಿಸ್ತಿನ ಜೀವನ ಆ ಒಂದು ರೂಢಿ ಮಾಡಬಹುದಾಗುತ್ತೆ. ಸರ್, ಹಾಗೆ ಈಗ ಮಾನಸಿಕ ಒತ್ತಡ ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ಇತ್ತೀಚಿನ ಒಂದು ಆಧುನಿಕ ಜೀವನ ಶೈಲಿಯಲ್ಲಿ ನೋಡ್ತಾ ಇದ್ದಾಗೆ ಸೊ ಸಾಮಾನ್ಯವಾಗಿ ಪ್ರತಿ ಒಂದು ಮನುಷ್ಯನಲ್ಲಿ ಕಾಣ್ತಾ ಇರೋದಂತದ್ದು ಮಾನಸಿಕ ಒತ್ತಡ. ಯಾಕಂದ್ರೆ ಸಾಕಷ್ಟು ರೀತಿಯಾದಂತ ಒಂದು ಈಗಿನ ಅಂದ್ರೆ ಈಗಾಗಲೇ ನೋಡ್ತಾ ಇದ್ದ ಒಂದು ಜೀವನ ಶೈಲಿ ಆಗಿರ್ಬೋದು, ಒಂದು ಕುಟುಂಬಗಳಲ್ಲಿ ಆಗುವಂತ ಕಲಹಗಳು ಆಗಿರ್ಬೋದು, ಸೊ ಇವೆಲ್ಲವನ್ನು ನಾವು ಒತ್ತಡದಿಂದ ಹೊರಗೆ ಬರುವುದಕ್ಕೂ ಸಹ ಯೋಗ ತುಂಬಾ ಅನುಕೂಲಕಾರಿಯಾಗಿದೆ.
2: ಖಂಡಿತ ಖಂಡಿತ ಸರ್. ಯಾವ ಒಂದರೆ ಈ ರೀತಿ ಒಂದ್ ರೀತಿ ಅವಸರದ ಜೀವನ, ಯಾವುದಕ್ಕೂ ವೇಳೆ ಇಲ್ಲ, ಯಾವುದಕ್ಕೂ ಪ್ರತಿಯೊಂದಕ್ಕೂ ಗಡಿಬಿಡಿ ಮಾಡ್ತಾ ಹೋಗ್ತಾ ಇದ್ದೇವೆ. ಹೀಗಾಗಿ ಮನಸ್ಸಿನ ಮೇಲೆ ತುಂಬಾ ದುಷ್ಪರಿಣಾಮ ಆಗ್ತದೆ. ಈ ಯೋಗಾಭ್ಯಾಸದಿಂದ ಖಂಡಿತ ಅದೆಲ್ಲ ದೂರ ಮಾಡಬಹುದು ನಾವು.
1: ಹೌದು ಸರ್. ಇನ್ನು ನಮ್ಗೆ ಒಂದು ದೈನಂದಿನ ಜೀವನದಲ್ಲಿ ಸಾಮಾನ್ಯವಾಗಿ ನಾವು ಮನೆಯ ಮಟ್ಟದಲ್ಲಿ ಒಂದು ಸುಲಭವಾದ ಆಸನಗಳು ಅಂತಂದಾಗ ಯಾವ್ದನ್ನ ನಾವು ಪಾಲನೆ ಮಾಡಬಹುದಾಗುತ್ತೆ
2: ಅಂದ್ರೆ ಸರ್,
1: ಈಗ ನಮ್ಮ ಒಂದು ಮನೆ ಮಟ್ಟದಲ್ಲಿ ನಮ್ಗೆ ತುಂಬಾ ಬ್ಯುಸಿ ಶೆಡ್ಯೂಲ್ ಅಂತ ಹೇಳ್ತೀವಿ, ನಮ್ಗೆ ಸಮಯ ಇಲ್ಲ ಅಂತಂದಾಗ ಸುಲಭವಾದಂತ ಯೋಗಾಸನಗಳನ್ನು ಯಾವ್ದನ್ನ ನಾವು ಪ್ರತಿನಿತ್ಯದ ಜೀವನ ಶೈಲಿ
2: ರೂಢಿಸಿಕೊಳ್ಳಬೇಕು? ಈಗ ಸರ್, ಒಂದು ಫ್ರೀ ಎಕ್ಸರ್ಸೈಸ್, ಫ್ರೀ ಎಕ್ಸರ್ಸೈಸ್ ಕನಿಷ್ಠ 10 ನಿಮಿಷ ಫ್ರೀ ಎಕ್ಸರ್ಸೈಸ್, ಲೂಸನಿಂಗ್ ಎಕ್ಸರ್ಸೈಸಸ್, ನಂತರ ಸೂರ್ಯ ನಮಸ್ಕಾರ ಮಾಡ್ಬೇಕು ಸರ್. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಪ್ರತಿನಿತ್ಯ 84 ಆಸನಗಳ ಮಾಡಿದ ಫಲ ನಮಗೆ ಸಿಕ್ತಿದೆ. ಒಂದು ಸೂರ್ಯ ನಮಸ್ಕಾರ ಮಾಡೋದ್ರಿಂದ 1 ಕಿಲೋಮೀಟರ್ ವಾಕ್ ಮಾಡಿದಷ್ಟು ಪ್ರಯೋಜನ ಸಿಗುತ್ತೆ. ಈ ವಾಕ್ ಮಾಡೋದ್ರಿಂದ ಕ್ರಮೇಣ ಮಂಡಿ ನೋವು ಬರ್ತದೆ ನಮ್ಗೆ. ದೇಹದ ಭಾರ ಗುರುತ್ವಾಕರ್ಷಣೆಯಿಂದ ದೇಹದ ಭಾರ ಮಂಡಿ ಮೇಲೆ 2 ನಮ್ಮ ತೂಕದ 2 ಬೀಳುತ್ತೆ. ಆಗ ಕ್ರಮೇಣ ಮಂಡಿ ನೋವು ಶುರುವಾಗ್ತದೆ ವಾಕಿಂಗ್ ಅಲ್ಲಿ. ಆದ್ರೆ ಯೋಗಾಭ್ಯಾಸ ಮಾಡೋದ್ರಿಂದ ಯಾವುದೇ ವ್ಯತಿರಿಕ್ತ ಪರಿಣಾಮ ಬೀರೋದಿಲ್ಲ, ತುಂಬಾ ಪ್ರಯೋಜನ ಸಿಗುತ್ತೆ.
1: ಈ ಸೂರ್ಯ ನಮಸ್ಕಾರ ತಾವು ಹೇಳಿದಾಗ ಪ್ರತಿನಿತ್ಯ ಸೂರ್ಯ ನಮಸ್ಕಾರವನ್ನು ಎಷ್ಟು ಬಾರಿ ಮಾಡ್ಬೇಕಾಗುತ್ತೆ?
2: ಒಂದೇ ಸರಿ ಸರ್, 13 ಸೂರ್ಯ ನಮಸ್ಕಾರಗಳನ್ನ ಮಾಡ್ಬೇಕು ಒಂದೇ ಸರಿ. 13 ಸೂರ್ಯ ನಮಸ್ಕಾರಗಳು ಮಂತ್ರ ಸಹಿತ. ಒಂದು ಸೂರ್ಯ ನಮಸ್ಕಾರ ಆದ್ರೆ ಒಂದು ಮಂತ್ರ,
1: 13
2: ಮಂತ್ರಗಳಿದೆ. ಸೂರ್ಯ ನಮಸ್ಕಾರಕ್ಕಿಂತ ಮೊದಲು ಪ್ರಾರ್ಥನೆ ಇದೆ. ನಂತರ ಮಂತ್ರಗಳು ಬರ್ತದೆ.
1: ಹೌದು ಸರ್, ಇನ್ನು ಹಾಗೆ ಈ ಕರೋನಾ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದಾಗೆ ಆ ಸಂದರ್ಭದಲ್ಲಿ ಸಹ ಎಷ್ಟೋ ಜನ ಇನ್ನು ಯೋಗಕ್ಕೂ ಸಹ ಮೊರೆ ಹೋಗಿದ್ದುಂಟು, ಅದನ್ನು ಸಹ ನಾವು ಕೇಳ್ಕೊಂಡಿದ್ದೆ. ಯಾಕಂದ್ರೆ ಆಗ ಒಂದು ಆ ಸಂದರ್ಭದಲ್ಲಿ ಉಸಿರಾಟದ ತೊಂದರೆಗೆ ಅಂತ ಬಂದಾಗ
2: ಕರೆಕ್ಟ್ ಸರ್, ಇಮ್ಯುನಿಟಿ ಪವರ್ ಆಟೋಮೆಟಿಕ್ ಆಗಿ ಜಾಸ್ತಿ ಆಗ್ತದೆ.
1: ಜಾಸ್ತಿ ಪ್ರಾಣಾಯಾಮಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ರು ಅಂತ ಹೇಳ್ತೀವಿ.
2: ಹೌದು ಹೌದು ಸರ್, ಕರೆಕ್ಟ್. ಪ್ರಾಣಾಯಾಮಕ್ಕೆ ನಮ್ಮ ಲಂಗ್ಸ್ ಕೆಪಾಸಿಟಿ ಎಲ್ಲ ಇಂಪ್ರೂವ್ ಆಗ್ತಾ ಜಾಸ್ತಿ ಆಗ್ತಾ ಇತ್ತು. ಖಂಡಿತ ಖಂಡಿತ ಸರ್.
1: ಸರ್, ಇನ್ನು ನಮ್ಮ ಒಂದು ಸಾರ್ವಜನಿಕರಲ್ಲಿ ಈಗಿನ ಒಂದು ಯುವ ಪೀಳಿಗೆಗೆ ಈಗಾಗಲೇ ತಾವು 30 ವರ್ಷಗಳಿಂದ ತಾವು ಯೋಗವನ್ನು ಅಭ್ಯಾಸ ಮಾಡಿ ತಮ್ಮನ್ನು ನಾವು ಗುರು ರೀತಿ ನಾವು ನೋಡ್ತೀವಿ. ಯಾಕಂದ್ರೆ ಈಗ ಯಾರಾದರೂ ಹೊಸದಾಗಿ ನಾವು ಯೋಗವನ್ನು ಪ್ರಾರಂಭ ಮಾಡಬೇಕು ಅಂತಂದಾಗ ಅವರು ಸ್ವಯಂ ಪ್ರೇರಿತರಾಗಿ ಮನೆಯಲ್ಲೇ ಮಾಡೋದು, ಗುರುವಿನ ಅವಶ್ಯಕತೆ ಎಷ್ಟು ಎಷ್ಟು ಮುಖ್ಯ ಆಗಿದೆ
2: ಸರ್? ಗುರುಗಳ ಸಲಹೆ ಇಲ್ಲದೆ, ಗುರುಗಳ ಮಾರ್ಗದರ್ಶನವಿಲ್ಲದೆ ಯೋಗಗಳನ್ನ ಮೊದಲು ಪ್ರಾರಂಭ ಮಾಡಬಾರ್ದು. ಅವರ ಮಾರ್ಗದರ್ಶನದಲ್ಲಿ, ಅವರ ಗುರುಗಳ ನೇತೃತ್ವದಲ್ಲಿ, ಒಬ್ಬ ಶಿಕ್ಷಕರ ನೇತೃತ್ವದಲ್ಲಿ ಯೋಗವನ್ನು ಪ್ರಾರಂಭ ಮಾಡಿ ಒಂದು 45 ದಿವಸಗಳ ಏನು ಒಂದು ಸಿಲೆಬಸ್ ಇದೆ ಸರ್, ನಮ್ಮ 45 ದಿವಸಕ್ಕೆ ಮುಗಿಸುವಂತ ಸಿಲೆಬಸ್ ಇದೆ ಪತಂಜಲಿ, ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಲ್ಲಿ. ಅದರ ಪ್ರಕಾರ ಅಭ್ಯಾಸ ಮಾಡಿ ನಂತರ ಸ್ವತಂತ್ರವಾಗಿ ಅಭ್ಯಾಸ ಮಾಡಬಹುದು. ಆದರೆ ಒಬ್ಬರೇ ಅಭ್ಯಾಸ ಮಾಡೋಕ್ಕಿಂತ ಸಮೂಹದಲ್ಲಿ ಅಭ್ಯಾಸ ಮಾಡೋದ್ರಿಂದ ಹೆಚ್ಚು ಪ್ರಯೋಜನ ಸಿಗುತ್ತೆ.
1: ಹೌದು, ತಾವ್ ಹೇಳಿದಾಗೆ ಯೋಗ ಅಂದಾಗ ಸಹ ನಮ್ಗೆ ಗುರುಗಳ ಅವಶ್ಯಕತೆ ತುಂಬಾ ಇರುತ್ತೆ. ಯಾಕಂದ್ರೆ ಆ ಒಂದು ಆಸನಗಳಲ್ಲಿ ಸೊ ಅವರ ಸಲಹೆಯಂತೆ ನಾವು ಕೈ ಕಾಲು ಇವುಗಳನ್ನೆಲ್ಲ ಒಂದು ನಾವು ಮೂವ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ,
2: ಸಾಧ್ಯ ಆಗ್ತದೆ.
1: ಸರ್, ಕೊನೆಯದಾಗಿ ಒಂದು ಸಾರ್ವಜನಿಕರಿಗೆ ಒಂದು ಯೋಗಾಭ್ಯಾಸದ ಕುರಿತು ಅರಿವು ಮತ್ತು ಜಾಗೃತಿ ಅಂತ ಬಂದಾಗ ಸೊ ಯಾವ ರೀತಿ ನಾವು ಅವರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಸ್ಕೊಳ್ಳಿಕ್ ಸಾಧ್ಯ ಆಗುತ್ತೆ ಮುಂಬರುವ ದಿನಗಳಲ್ಲಿ?
2: ಇದು ನಾವು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ 1980ರಲ್ಲಿ ಪ್ರಾರಂಭವಾಗಿ ಉಚಿತವಾಗಿ ಯೋಗ ಶಿಕ್ಷಣವನ್ನು ನೀಡ್ತಾ ಬಂದಿದೆ. ಸ್ವಯಂ ಪ್ರೇರಿತರಾಗಿ ಪ್ರಚಾರ ಮಾಡಿ ಅವರನ್ನು ಆಯಾ ಪ್ರಾಂತ್ಯದಲ್ಲಿ ಒಂದೊಂದು ಗುಂಪನ್ನು ಮಾಡಿ 45 ದಿವಸಗಳ ಅಭ್ಯಾಸ ಮಾಡಿಸಿ ನಂತರ ಅವರನ್ನು ಸಹ ವಿವಿಧ ಹಂತದ ಪ್ರಾಂತೀಯ ಶಿಕ್ಷಣ ಇದೆಲ್ಲ ಈ ನಮ್ಮಲ್ಲಿ ವಿವಿಧ ಹಂತದ ಶಿಕ್ಷಣ ಇರುತ್ತೆ ಸರ್, ಅದೆಲ್ಲ ಮುಗಿಸಿ ನಂತರ ಅವರು ಸಹ ಶಿಕ್ಷಕರಾಗಿ ಸೇವೆಯನ್ನು ಮಾಡತಕ್ಕಂತ ಅವಕಾಶ ಇದೆ. ಇವತ್ತು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ 10,000 ಹೆಚ್ಚು ಜನ ಶಿಕ್ಷಕರು ರಾಜ್ಯದಾದ್ಯಂತ ಕೆಲಸ ನಿರ್ವಹಿಸುತ್ತಿದ್ದಾರೆ. ಆ ಮೂಲಕ 100,000 ಶಾಖೆಗಳು ನಡೀತಾ ಇದೆ. ಆ ಮೂಲಕ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂತ ಕಾರ್ಯ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ಆಗ್ತಾ ಇದೆ.
1: ಹೌದು, ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ಈ ರೀತಿ ನಾವು ಉಚಿತವಾಗಿ ಒಂದು ಶಿಬಿರಗಳಲ್ಲಿ ಯೋಗವನ್ನು ನಮ್ಗೆ ನೀಡುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಇದನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಬೇಕಾಗುತ್ತೆ. ಸರ್, ಕೊನೆಯದಾಗಿ ಒಂದು ಕಾರ್ಯಕ್ರಮದ ಮುಖಾಂತರ ಒಂದು ಯೋಗದ ಕುರಿತು ತಮ್ಮ ಒಂದು ಸಂದೇಶ ಇಡೀ ಸಮುದಾಯಕ್ಕೆ ಯಾವ ರೀತಿ ತಾವು ಈ ಒಂದು ಕಾರ್ಯಕ್ರಮ ಮುಖಾಂತರ ತಿಳಿಸ್ತೀರಾ?
2: ಯೋಗ ಅಂದ್ರೆ ಸರ್ ಹೊಸ ದೈವ ಕುಟುಂಬ, ಇದೊಂದು ಪ್ರಪಂಚವೇ ವಿಶ್ವವೇ ಒಂದು ಕುಟುಂಬದ ರೀತಿ. ಇಲ್ಲಿರ್ತಕ್ಕಂಥ ಎಲ್ಲರೂ ಸಹೋದರ ಸಹೋದರತ್ವ ಸಾರ್ತಕ್ಕಂಥದ್ದು, ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥದ್ದು. ಇದರಲ್ಲಿ ಯಾವುದೇ ಈಗ ಪ್ರಕೃತಿಯನ್ನು ಆರಾಧನೆ ಮಾಡತಕ್ಕಂಥದ್ದು, ಯೋ ನಾವು ಸೂರ್ಯನ ಕುರಿತು ಪ್ರಾರ್ಥನೆಯನ್ನು ಮಾಡ್ತೀವಿ, ಚಂದ್ರನ ಕುರಿತು ಪ್ರಾರ್ಥನೆಯನ್ನು ಮಾಡ್ತೀವಿ, ಗಾಳಿಯನ್ನ ಕುರಿತು ಪ್ರಾರ್ಥನೆಯನ್ನು ಮಾಡ್ತೀವಿ, ನಮ್ಮ ಪ್ರಕೃತಿ ಕುರಿತು ಸರ್ ಆರಾಧಿಸೋದು ಮುಖ್ಯವಾಗಿ ಯೋಗದಲ್ಲಿ ಬರ್ತದೆ. ಈಗ ಪ್ರಕೃತಿ ಬಿಟ್ಟು ಯಾವುದೇ ಧರ್ಮ ಇಲ್ಲ, ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಸಿಖ್ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಯಾರೋ ಯಾವ ಧರ್ಮಗಳು ಸಹ ನಮ್ಮ ಪ್ರಕೃತಿ ಬಿಟ್ಟು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಎಲ್ಲ ಧರ್ಮದವರು ಸಹ ಈ ಯೋಗಾಭ್ಯಾಸದ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡೋಣ, ಅಂದ್ರೆ ಈ ವಸುದೈವ ಕುಟುಂಬಕ ಪಾಲನೆ ಮಾಡಬಹುದು ಅಂತೇಳಿ ನನ್ನ ಒಂದು ಭಾವನೆ.
1: ಹೌದು ಸರ್, 20ವರೆಗೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಪತಂಜಲಿ ಯೋಗದ ಮಹತ್ವ ಆಗಿರ್ಬೋದು, ತಮ್ಮ ಒಂದು 30 ವರ್ಷದ ಒಂದು ಯೋಗಾಭ್ಯಾಸದ ಕುರಿತು ನಮ್ಮ ಜೊತೆ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ತಮಗೆ ನಮ್ಮ ಒಂದು ರೇಡಿಯೋ ಕೇಂದ್ರದ ಪರವಾಗಿ ಹಾಗೂ ಎಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್.
2: ಧನ್ಯವಾದಗಳು ಸರ್, ಧನ್ಯವಾದ.
1: ಥ್ಯಾಂಕ್ ಯು.
0: ಯೋಗವನ್ನು ನಿಮ್ಮದಾಗಿಸಿ ನಿಮ್ಮ ಪರಿವಾರದವರಿಗೂ ಪರಿಚಯಿಸಿ. ಆಯುಷ್ ಮಂತ್ರಾಲಯ, ಭಾರತ ಸರ್ಕಾರ ಮತ್ತು ಸೆಮ್ಕಾ ವತಿಯಿಂದ ಜನಹಿತಕ್ಕಾಗಿ ಜಾರಿ.